0: ಅಬತ್ನರಿ ಹಿಯಾ ಬದುವರಿ ಹರುತಿ ನ್ಯೂನಿಯ ಅಬಲನೆಗೆ ಉಗುರಿ ಗರಗುತಿ ಲಿಗಿ ಬಗುದುವರಿ ಲಿಗಿ ನಿಯಾ ಬರ್ರಿ ದಿಗೋಲು ಲಾಬುಲುಗು ತುಮಾ ಬಾ ಅಲು ಬಾಗಲೈ ಹಮ್ಮನ ತುಲು ಹಬುರು ಅಬ ಲಾಫ್ರಿ ದುವಾ ಬಾ ಅಂಹೆಲಿ ತಿದಾಗೆಲಿ ತೆಂಪುಲು ಬುಂಗಿಯು ಅಬ ಲಗುವರಗು ಲಗು ಉಮಲಲಿ ಹೇರೆ ತಿಲು ಲೇಣೆಯ ಬೈ ಲಿಗಿ ಬಗುದುವರಿ ಲನಿಯ ಗಲು
1: ದಾಬು ಬಲು ಬಾಗಲೆ ಅದ್ದಗ ಚಿಲು ಹದ ಅಲು ಅಲು ಬಹಲಿ ಅದ್ದಗ ಫುನಾಲಿ ನಾದು
0: ಅಬ ಲಾಸುಗುರ ಗದುನು ಲೇಣೆಯ ಬೈ ಲಗು ದುವರಿ ಲಲು ಬಾಗಲೆ ಮುವರಗುಗಿ ಅಬ ಲಲು ಬಹ ಅಬ ಎತಿ ಲಾಫ್ರಿ ದುವಾ ಬಾಯ ಅಂಹೆಲಿ ತಿದಾಗೆಲಿ ತೆಂಪುಲು ಬುಂಗಿಯು ತೋ ಸಿಯಲು ಮುಂತಾವುಗಿ ಲಲು ಬಾಗಲೆ ಹಮಾನತು ಅಬ ಎಲ್ಲಾಫ್ರಿ ದುವಾ ಬಾಯ ಅಂಹೆಲಿ ಲಿದಾಗೆ ಲತಾರೆ ಅಂಹೆಲಿ ಲಿಗಿಯ ಗಬ್ಬಾಫುತಿ ಲಗು ವಾತು ಗೆಮ್ಮೆತಿಲೆ ಲಗು ಬೈ ಲತಾರೆ ಲಿಗಿಯ ಅಬ ಲಗು ವರುಣ್ಣು ತಾವು ಬೈ ಲಲು ಬಾಗಲೆ ಲಾವು ಉಮಲಲಿ ಹೇರೆತ್ ಅಬ ಲನಿಯ ಗುಲು
2: ದಾಬುಂ ಬಲು ಬಗಲ ತೋ ಹಮಾನ ಅಲು ಬಹಬೋಂ ತಿರೇಸಿ ನಿ ಬೈ ಬೈ ತೋ ಮೂವರು ಗುಬೋಂ ಲದುಗ ಫುನಾ
0: ಅಬ ಲಾಸುಗುರ ಗುದುನು ಅಂಹೆಲಿ ಲಿಗಿಯ ಲಲು ಬಾಗಲೆ ಮೂವರು ಗುಗಿ ಅಬ ಲಲು ಬಹನು ಬೈ ಬೈ ತೋ ಮೂವರು ಗುಬೋಂ ಅಬ ಲಿಚುಗುನ್ನು ಲಿದು ಆಗೈದಿನಲೆ ಲಾನಿನ ಲಿಗಾಯಿ ಬುಂಗಿ ಲೈಯೈ ಲುಬೈ ತರಿ ಬಿಚವಗು ಅಬ ತರಿ ಬಿಚವಗು ಬೈ ಬೈ ಲಿದ ಆಗೈದಿನ ಬೋಗುದಿ ಲಿಬಿತಿ ಬುರು ಅಬ ಲಾಫ್ರಿ ದುಹಿತ ಲಿದ ಗ್ಯಾಗೈದಿನ ಲಿಗಿಯ ಚಲುನು ಮೋ ಲಿನ್ಯು ಹಫುರನು ಗಬೈ ಕೈಬುರಿ ಇರುವ ಸಾ ಕಿಲೋಮೀಟರ್ ಗೆಯಗು ಅಲ್ಲಾವು
3: ಅಪೋಕಲಿಪ್ಸಿಸ್ ಕಾಪಿಟುಲೋ 15
0: ಅಬ ನರಿಹಿ ಅಬಾಯ ಓಮೆ ಬುಸೈ ನಿಸಿಯಲು ವೈರಿಗದತಿ ಅನಿಗಿ ಅನಿ ಹನುಫುನತಿ ಸೆದು ಅಂಹೆಲಿ ಗುಹಾವು ಹಗುಮು ಹೋಂ ಸೆದು ಈಗೆ ಹಾ ಔ ಬಣ್ಯ ಲಗುಮು ಚಲಿಗಾ ಇಬೋಂಗಿ ಅರಿಹತ್ ನಗಿ ಕಮಹಮುಗ ಅಬ ಬರ ನಲೆ ಬೀದ್ರಿಯು ಲವ್ ವಾತ್ ಗೆಮೆತಿ ಲಿದ ಯೇನು ಹಾ ಅಗಾಣ್ಯ ರುಬಾಯ ಲಗು ಮೋಸ್ತು ತುಮ ಲಿಯಾವ ಲುಮ ಲಗು ಲಿನ್ನು ಮೆರು ಲೀರಿ ರಾರ ಹಾಂ ಲುಬದು ಬರ ನಲೆ ಬೀದ್ರಿಯು ಲಿಗಿಯ ತಾವು ಆರು ಪತ್ತೊ ಲಿಚಿಗು ಬೊಂಬೋಂಗಿ ಹೋಂ ಅಬ ಹೆರೆಮು ಹೊನಿ ಲೆರೆಮು ಮೊಯ್ಸೆಸ್ ಲೆ ಮೆಹ ಲುಬು ಇಬೋಂಗಿ ಲುಮ ಲೆರೆಮು ಮುದು ಲೆ ಇತರ ಬೈ
4: ವೈರಿತಿ ಅನಿ ಬುಯ್ತಿ ಸುಲೆ ಅದಿಗ ಬಾಲಿಬೆ ಅಪುರೆ ಲೆ ಬುಂಗಿ ಸುಲ್ತಿ ಗಬ ಸುರುಯು ಲಿಯ ಸುಲೆ ಬದುದುಬೆ ಉವರವು ಬುಯೆ ಲೆ ಮುರುಯಿತ ಸುಲೆ ಶ ಕಾಬಸ ಮನುಫು ದೆ ಬುಯ್ ಮಮುಂದು ಕಾಬಸ ಮರಿಮು ರೆ ಹಬುಯ್ತಿ ಬುಯ್ ಬುಯೆ ಲೆ ಬಿಯೆ ಲೆ ಉಸ್ತಾನ ಹಯಾಬಿ ಬಾ ಲಿಯ ಸುಂ ಫುಲಾಸು ಅಬಾ ಮೆ ಹಾವು ದೊರ ಉಗು ಲದಿಗ ಅರಿಹು ಅಲಿವಾ ಬುಯ್ತು ಲಾ ಸುಲೆ ಬದುದುಬೆ
0: ಲರಿಗೆ ತಿಸುಂ ಕಾತೈಲೆ ಅಬ ನರಿಹಿ ನಿ ಫ್ಲಾಸುಲೆ ಸ್ಟಾಂಡ್ ತುಮಾ ಬೈ ತಿದಾಲೆ ಟೆಂಪು ಲು ಬೊಂಗಿ ಸಿಯಲ್ ಫ್ಲಾಸುಲೆ ಯೇ ಇನು ಬೈ ಲೆರೆ ದರೆ ಬೊಂಗಿ ದರಾಗು ಲು ಬೆನೆ ಅಬ ಹಾಫುರಿ ದು ಸೆದ ಅಂಹೆಲಿಗು ಹಾ ಹೌ ಬೈ ಸೆದ ಈಗೆ ಹಗಿ ಟೆಂಪು ಲು ರುಗುಗಿ ತಾವು ಏನು ಹದರಗು ತಾವು ತು ಲೀನು ತೋ ಹಾರು ಮತ್ತು ಅನಿ ಮೀರಿ ತುಗುಯ ಲ್ಯಾಬಿ ಲಗರ್ ಘರ ನಾಗುವ ಗೋಲ್ ಚಿಲು ಲಾಗು ಹನಿಗುವ ಅಬ ಲ್ಯಾಬಿ ಅಬ ಹಾದಗೆ ಕಾತೆ ಗಬ್ಬಗರಿತಿ ಹಗಿಯ ಅಬ ಲಿಚಿಗು ಅಬ ಕೋಪ್ ಲಾವುತಿ ಗೋಲ್ಲು ನು ಕದ ಅಬ ಹಾದಗೆ ಸೆದ ಅಂಹೆಲಿಗೆ ಹೋಗಿ ಬುಯ್ಲಿಯ ಕದ ಕೋಪು ಲವ್ ಲುವೈನಿ ಲಿಗಾಯಿ ಬುಂಗಿ ಲೇ ಗಬ್ಬಗರಿ ಬೈ ನು ಸುಂದ ಅವ ತಬ್ಬುಯಿಚು ಟೆಂಪುಲು ಲವ್ ಗುಮುಲೆಲಿಲೆ ನಿಬಿ ಬೈ ಲಿದಾಗೆ ಲುವೈರಿಗು ಬುಂಗಿ ಲುಮ ಲುಬಾಫ್ ಸಿಯತಿ ಲಬೆಲು ನೀ ಅಬ ನೀಹಿ ದರಿ ಹಗುಮುಚು ಸೆದ ಈಗೆ ಹಾ ಹಮ ಬಯ ಸೆದ ಅಂಹೆಲಿಗೆ ಹೋಗಿ
3: ಅಪೋಕಲಿಪ್ಸಿಸ್ ಕಾಪಿಟುಲೋ 16
0: ಅವತ್ ನಗಾಬು ಲರಿಯಗು ಅಬ ಉಮಲಲಿ ಹೇರೆ ತಿ ಹೋಂ ಸೆದ ಅಂಹೆಲಿ ಗುಹಗಿ ಅತಿದಾಗೆ ತೆಂಪುಲು
2: ಹೇ ಬಾ ಆತುರಿ ಸೆದ ಕೋಪುಲೆ ಲೌ ಬೈ ಲನಾರಿ ನೆ ಲಿಗಾಯಿ ಬುಂಗಿ ಉ ಬೋವಗು
0: ಅಬಲಿ ದಿ ಫ್ರುಮಿಯ ತಿ ಅಂಹೆಲಿ ಅವ ಲಾತುರು ನಿಲಿ ಕೋಪು ಬೋವಗು ಅಬಲ ಸಾಲಿ ಗು ಗುಮೈ ಗಾರಿ ತಿ ಹವಾಗು ಸುಂ ಹಾ ಗವಾಗು ಬಲಿ ಲಿರಿ ಮೌಸು ಹುದು ಗು ಹಗಿ ಅಲ್ಲು ಅಬ ಲಾತುರು ನಿ ಹಬಿಯ ಮಾ ಅಂಹೆಲಿ ಲಿ ಕೋಪು ಬರನ ಹೋಂ ಅಬಲ ಸಾಲಿ ಗು ಬರನ ಕೈ ಹಾತಾ ಹಿಲ್ಲಾಯಿ ಅಬ ಹೋವೆ ಗು ಸುಂ ಕತೆ ಹಾ ಗಬಗರಿ ಬಯ ಲಿದ ಅಬ ಲಾತುರು ನಿ ಹರು ಅಂಹೆಲಿ ಲಿ ಕೋಪು ಲಾಗು ಬುರಿ ದೂನ ಲುಮ ಲಿಸೆ ಸೆ ದೂನ ಅಬಲ ಸಾಲಿ ರಗು ಹಿತನು ಅಬ ನಗಾ ಬುಲನಿ ಗು ಅಂಹೆಲಿ ಲೆ ಗಬಫು ಬೈ ಲಾಗು ದೂನ
5: ಉವರ ಗೋತಿ ಬು ಲಾ ಬಗು ಸೆ ರಗದು ಇತ ಬುಂಗಿ ಸಾಂದು ಬುಗು ಯಲೆ ಮೀಮಾ ಬು ಲುಮ ಗೆ ಲುಬರ ಗೆ ಫ್ರುಮಿ ಯತಿ ತಾ ಆನ್ ಮೀಮಾ ಬುಗು ಯ ಗೋಂತೋ ಲದ ಗ ಹಗಿಯ ವಿಯು ಗು ದ ಹಮುತಿ ಹಾತ ಪ್ರೊಫೆಟ ಬು ಆಮ ಬು ಮುತು ನಿ ಹಾ ಸಾಂದು ಬು ಗೋಂತೋ ತಿ ಪುರ ಗು ದಾದಿ ಬು ಹಿತನು ಹೋಂ ಎರೆಸ್ ಬಿರು ಯಲೆ ಅದಿನ ಬು
0: ಅಗಾಮ ನಗಿಯ ಲನಿಯ ವಗು ಲೋಯಿಗೆ ಲತಾರು
6: ah wa bune me bungi le sunti ga bafu agu sere gdadi blo isuru ni lu marichago
0: abalatru ni hagadru ang helikopter lu angu weyu abalibi weyu bafu lu lachura runia grigi la ulis aba hachura nu sungu be la usulira masakri hatia michi gwage weyu ni lu bungi anaba gori ghamai bungi le ga bafu be hawagu ige ha abalato ni hasi ga helikopo luago lala monfu abalere denu luego labu gel buri ababri hagira gunu giri ga hanya yela duga hagari gamalumo ni itara masa siragu thega buri luhigiru ni uri bati le yaha adugba anna bagaru ghamai bungi le sielu bai luago hagari guluma hagumai abalato ni hasi si angeli likopo luago owe budu na ofretes Aba lama baidu lunya ila uma lu hasgara uruwe guha nyibi maya loige obo lenye gelu bai labo uchewe. Aba tinari hii hafridu uruwa sifri guriba te liumu lugunye drago, liumu lugunye monstro, luma liumu lugunye profeta le yebe. Itra haya sifri gu uriba te hagia kai uwa. Sifri gu hagia mafia nuha adago baya milago. Aba buri hafridu ondara guaya sun uruwe gu haubo wagubaya luba uribu le lani na onwebu luweyu ribungi ule sun tiga bafu.
7: Goni ke humatia, datuk asal ni bayi niabi, keliabi hiwerti aria. Kules ego bayi le agak udua nyubai, anu haladur agun luago, lumai bukun la surusu luilarihun libusi gay.
0: Abat dihon daragunia, uru ego lida flasule giri bayi, arum hedon lida herenu ebreo. Abat dilatur niha sedu angel likopu, garabaliru. Abat lafri doaba umalali, lida gelala uru ego tida temple, lariye.
8: Adetuluan.
0: Apa yang laba lapiri hanika? Ane itu ni lumu wayuhur. Apa lain itu mu walau apa harap bagaimana heret segelau sun harap bagaimana le dagali belum mungkin nyeng sama giri ke biki bobo. Apa lafani naku onwe bobo rugulida uru murusu. Apa puri lagul ludu buru gule bobo kubai. Apa larita gubungi luagu uburu guwiri tile Babilonia lu lahu lu cagudni dime ille lani na bayi cuni le lona habai lu lida liganya. Aba lagumu cagun sun ubohu luma sun wubu. Aba gie laburha ome buburi lubar huya dere gwati sielu gie hawagu gringie. Hiru buriti chili lumu saa liburu. Aba hanaba guni gringie bungi ulagu. Ladiga aba la abai cuni hanarimete.
3: Apocalipsis, capítulo 17.
0: Abat liabi abahada ge sed angeligu, halau ba sed kopu, abalanie guno.
1: Higabu narufu dalita baichu omwe buhoru tonyumbo ligibo gusarahu dunabon. Agana manyorue guha ubowo gubanya lida ahoru wanituma, bacharu wahagie ha ubowo gubanya lau dimingle lani na tahoru ha.
0: Abanaburu halabu lubafu sifiri sana. Abalanigunina angeligi alido aba fulasu makaira wati. Aba nani hiaba uri waninyo luago aba monstru funati. Buri wanyo linya sun luwe ya ritimure le anaba kutubungi utuago. Sedu nye lichigu monstru le wago baitanyora. Disi ligancho. Uri tugia guchu luma funati tikolonu tadairago. Leabi tuende golo. Dubu buidu buriti luma perla. Nye nyaba kopu golo tuha burugu buin lao tisalufuni luma livie tahoruha. Buri wanyo linya aba iri Tereperugu lao aba anichigu aramu dogwati. Iri le tereperugu bai.
9: Babilonia toweidu. Hakuchuhoru masunu weye liye imbo.
0: Aba nasubu diru ni luagu bacharu wanyo lao wuri tugia lao hata lani gubungi yuhama haa afara waguba ya luegi hadimu ni haluagu Jesu Kristu. Da narihi balikata ile aba taweiri dunanigi. Aba tilariye guanga liligia nu.
1: Kawagu taweiri tabanigi. Nasubu dire bidali mini tawuri togun. Lausun mostru le anugi baru le sede be ichivi, disi ligancho. Mostru le bairu be gabaga ritimeha, gamalumu uento uali. Lausun lira, lamude rubalida ge fusule mebeha be ilubara ge lidi lido un lagumu mon lume. Hagano banyo buwa guha uo be hiri buriwa nyutida liburu tolani na ibagari, luma ge ladugu ubo. Tavoyiri dubahani gidame harihini mostru le meha gabaga be ani uali. Gamalumu aba yaliabi. Mega itileli chuu au luma gufanada. Sede ichigi ligia mini la sede wubule wagu bai nyun tawuri tuguya. Sede meme ichigi ligia mini la gie sede uruwegu. Sengu hadage uruwegu hagia gumuha liharuweha. Aba hadage laruwehe. Wento, le aba miabi ingili. Dame liabi hagumu hon laruweha balwagu murusu lugudana. Le monstru le meha gabage be ani uwa li wento ligia havidi be uruwegu lausun ligia la aba hadage sede. Anilidi nyalido lagui cha wagu susu ina gubai. Disi gancho le bariru bai, disi uruwe guha magume sarugi nyebanya ruweha. Gamalumu nhabihi bahabafu uruwe gulangu aba ora uwara luma monstru. Aba labu harita guruwe guhagia, hichi gubai habafu luma haruwe halu monstru. Agen tagu baluma butu gamalumon lagani rupanya. Adega habure me sun abure me ligia harui tegien sun kurui. Ani hagani rubagien sun lani buha lanua di rupanya bungiu ani gufu li hagia luma.
0: Apagie larinya gu angeli ligia nu.
1: Duna le barihi bai le gibo gu bai tanyura horu flasuburi. Grigia inyenye luma nechani. Ani disi ganchu le barihi bai luagu monstru le meme disi be urubigu. Teyere guduba horu hon. Aba me higi nunu fiwa nyo surusu. Heiki bai tigirugu. Aba me hagudu nula watu gemeti. Rula li bungi utido hanigi lunga digi nile labuse rube. La huwara du lunghe deregero ni habafu kaisi uruwe gulu hidera guni monstru. Tarime agufuli rule larinye gubai bungi. Vuri to parihi bo tuguye omwe bo kuburu gule aguma dirubali ya lurui teku ubo.
3: Apocalipsis, capítulo 18.
0: Lari Jesús kataile, aba nanihi aba ya angeli, larari no cielo ye lao saragu bafu, aba larungo gatu ubo lao limiri. La guara guati lao umala li hereti lariñega.
2: Abiri sa Babilonia to weiri, gueto hapi en harumafia, haramo de guado de su, abuye de sefri go uribate, hadi budinuru hiyete, ane iere habute. La dega sun la necha negu, bacharo en lao didenle lamina tahoroga. Ani agano wanya iluruwa itegu ubo utuma lida tahoroga. Risi hanya alubura hatinya buriha ubo wa gubanya lida nge luwende tausera utungu.
0: Abe tinagabu lariegu abai umalali nyubi tisielu gen.
8: Furika mababi loye nge hugile nani gu. Mafara hamamu na lida tifikon, luma lida tabai chunwa. Datika kibe kwa litifikon, dariru la chunu lisielu. Ani harita kwa lipungi luagu kuribaya. Adega humatu Babilonia keita adega hum amu, fai hum dobre lo ile tadega bui. Ruha maba umi ile here timati, bia uwea fitum, figulo le tiki bui hum amu. Sufri yududa humu, keimene tederege u tungo lu anangu ni umbwa, numa lu uende bini, adega alia la tati da tanigi.
9: Nyu niya ya kayaba unruwe, mama nungu ya aba hinyaru ilal tumali, masufri numba dinagi.
0: Lige liyabi baluba itabaichu, Lida aba meme weyu, owe ni, iru ni, ilama, aba me takudu la watu gemeti. La diga gabafuti, wabune mebungi ule asia dirubano. Hayahu baluruwa itegubo, haganoba ya tuma lida salufu riluma irisini. Kuteme kwa tuge meho, dame harihini, lugumule ni takudu. Aba me heredenu, disa, le hanofu delue, tabai chu, aba me harihengu.
10: Fugi abu Babilonia, uburu gule wairibi. Babilonia uburu gule gabafu bai, lidar gumusu ora liabi babaichu.
0: Ayahu hatia gie ya lugura hatia buriha ubogo kubanya, gudeme gwa ligia uburu guligia hon, ladiga uwa ya la kabala aganye hei ebegidina le hanahabu. Ebegidina leburi golu, pulata, dubu buidu buriti, perila, gamisa linu to finu tu, seda, koloru buri guchu luma funati, luma gie sun luwiri fulasu le hemeti. Ila gulauti marfili, pulas buidu buriti, bronze, grabu, luma dubu miriti, kanela, kate leburi, hemeti, kupali, mira, ibinye, diwei, garaba, fulua rufinutu, luma turigu. Baruti agia anima luguhaluti hanaha ilagu, mudu, bagasu, gabayu, karu, ibini musu o grigye lu halugura hon. Harinya kubalu uburu guligia,
11: Uar furuda burito semen bombuma tome hahisi ya bombu sarago. Feri di bali ginye sunirisini luma wende ile buma nyahapoi. Feri di bali lu sundan.
0: Hanya halugur habani burikata ile ani risi helida oburgule heredur badise le hanufu deloi habai chu. Ayahu heina asakri heina abame harinyagu.
11: Fugi abu oburgu wairiti. Itara linya meha kei aba uri tau tadara guto linu finuti. Tuma dagwa tokoloru guchu luma funati. La utuwende golu dubu buidu buriti luma perla. Lida murusu ora gumuha sarago irisini.
0: Sumbri tarine ugune, pasahero, madulugu, hama sungha nadagi meibanya bananaha, aba herede rundisa. Datile harihini, lugumule li lagu du uburugu, aba haguaragu harinyaga.
11: Kasa meha amu uburugu itara beikei onwe bu uburugu le.
0: Aba hichagu kaliki hablu, ayahu waha, asakri ha, aguwa raha,
8: Fukia mu Babilonia, lebe wewe. Risi yenyewe imefunga kakune kwenye wakoro. Barana, lauli risi, anilidara nungusu ora kuriyo huwa. Gunda huma laule susir duboi, du Babilonia, buguye sirebe, umuhunguye apostolu, ama profetebe, ama sunani bubungiu, la adiga libungiu iriche hun, laula siye diruni.
0: Abati linyuno aba angeli gabafuti, aba dubule itarabike aba amuli gulei, aba laguruni, barana ho, aba laniego.
12: Itara luba la radi de gudiniwa Babilonia uburu gule weiwe marihi digia waline magabu digia waline tamuri arupa fidu bemeriu uwayame gie nadagi metie bida nika uye magabu waline gie lomuri tubu le amuli gule bida madura guhalime larugu galampu bida Magambua digialime, arenchu ni le lanina Maria ibida. Lausu gabafu gudabani ya meha banigu, alugura hatinya lida sumu bo, eyeda gobanya su nesha ni lau babinyaraha. Dari wali hata profeta gu, hama ha lani gubungiu, luma hata suha afara wagubanya ubowo. Dari wali hata suha gia lida umburu gulemeha Babilonia.
3: Apocalipsis capítulo 19.
0: Larinya katele aba nagambu ni hamala lisara kugrigi haguara ha.
13: Aleluya. Lani mungu ta salvani. Weri ni lomba ku. Kadiga abusira kidati lani ni luma isuruni. Siadi la ruwe bugorto agadi bali ubo la ukadalu kuri. Hagu ya dalali hapara wangu lani kutwaku.
0: Abaya haguara ha.
14: Aleluya!
13: Aleluya! Magumu bela muda iru tukumuleli.
0: Hati we gadri weya ya mutu, hama gadri kata ya gabagari kia hagia, aba hele mucho, chile muorugu. Hudugu wa telu bungiu le nyubai luagu lala. Aba harinyagu.
8: Itarala! Aleluya!
0: Aba tilaga bu, lariya guaba umala li yarafa, luige lala bungiu.
15: Buku ma uweiri kundilu bungiu, sungu guja le esezi bubani, ani inebe la kum, weyanga ni mbrigini.
0: Agama yatina kama hamuga hamala li saragu grigi, kama lamuri saragu duna luma wayuguru hereti, aguara.
8: Aleluya, gumese li wabure mepuingi ule sunti paikabafu aruwe, gunda kukoma, buiwa malau gundani, ruwe kie me uweiri kundilu, La tega chini halidani la marie dumugu. Aranse uladai. Tau tadagra gun lino to finu. Haruma animini tukuya. Mini ta lino finu tu. Ibagare le suruti le habagare lani gubungi.
0: Abad lani guanghe lino.
6: Baburka. Fulesi batinya ha misru ako ubanya. Lido fedu le lani na la marie du mudu.
0: Abad lani guanu.
6: Dimuri buri inaru miti. Lelaria kubungi ule.
0: Aba nahu durangu ligibu gyanghe liligia, aba laria gunu.
6: Madiga baile, lubuwe mbungi au keibuguya, hama bibiri guha afala rubali lugano te Jesusu, lula bungi bahu durangu. Ugano lela nigube Jesusu, lida ularubunga, ligia ugano lelichi kwe sifri hon profeta.
0: Aba tinari inisia luhurenyo, Aba la sali reguaba gabayu haruti. Leti ya wari habali, gumfu liti luma inarani, lijia liribay. Ladiga lau iricha lagumadi. Lau gie iricha lagendago. Amiri hati luagu kama ligemeri watu. Nyeye saragu ridi labulu. Nyeye gie aba iri buruwa yu luagu. Ani ligia regunye asubu direi. Fendi watudogu oto luagu mon lau hita. Lerenu mungi uliribay. Hafala reiti sudaragu, hasielu mayatau hadaragu lino to finu tu, harutu, haruma, warinyu hagi hawagu kabayu haruti. Nyenyu waba efei hamana tu, afri yetu liumu lugugie lu, lachu hagunia, necha anigutau. Apame laguma diruni, lau badu, lani naguma dihani le, lau tigrab. Aribi chokolome baiba ilida lagai, lanari melikahi bungi. Beriwa yulia hiri le, tuagu lida, Luma logo liyadi.
16: Haruwa ite sun uruwa igu, habure eme sun, habure eme igu.
0: abandoni hi aba angeli rara lida veju le agura gubei la ere hon sundu nuruha aha mabaya cielo la riñega
5: higo gugu ondara go huma lung ome bola dina ragdu buingi ho huma nuga hagru duru ego kumati matinya ama bugunya ganyetinya hagru du gabayu hausun ha awai habali hagru du sun hawuye gu girigia dandu ha idamuni kai ha mama idamuni dandu yigurikinya kai wainamu
0: abad nari ni mosturu ama luru ite gubo hau hanigu ondara gwaya lung agenda gu lumale warimbe lau gabayu haruti hamalani Aba la dengri monstru uare luma profeta yeti lebuga adiga we milagru ligibuge monstru. Dauburi milagru ligia e ye dalaya meha profeta ligia ha igire guagida bai hon walu laburu du liri monstru hawagu. Hudugu hagia tu liyawa. Dandu ti monstru kei profeta yeti ligia aba hagunu viwa yu lidon lagunu le laubai watu gemeti luma sufuru. Ahibiri, aba hafara wagun tau efen to afuri hebon liumulu gugien le warihu bai luagu gabay. Aba hakima le dunsundu nuru lau hagrig.
3: Apocalipsis, capítulo 20.
0: Larigien, aba narihin aba angele larayin un cielo gien lau ligele infusu le mebehebe. Luma aba onwebu giri giri luhaburu. Aba larigu duni angele ligia dragon le binad heve le mafia bai le satanasi aba lagira guni lagu milu irum aba laguru ni lidon fusu le mebe bai le nyei lubai la dure aba lichi gu aba sei lagu bena lume ye du dige la yalla ne chani gu dari las gun milu irum lari ge me milu irum ligia ligira gdu aba lagu murusunda aba nari ni hala buriha ibiu bai bafu lu hagusara gdu Nyu haya luagu. Ariye numutugie hawani haa meha. Adirirube ya ichigu. Luegi hapuri chani lerenu bungu iluma. Luegi hadimu ni haa luagu Yesu Kristu. Hamahudu ragumba ya. Lu monsturu. Ni tu liyawa. Migi nuhagia lu lichugu liri. Hereberugu o luagu la harini. Aba narihi haa saru. Lidage uwe ni lu ya habagaridu. Aba haruwe haa. Uwara luma Kristu luagu milu irumu. Ahayati. Hahibiri hilaguanya. Masa aru te lidage oweni, darime lari ge milu irum. Aniya afurum ya tibai, asa aru ni lidage oweni. Kulese watinya, suha gafara baya lida afurum ya ti asa aru ni lidage oweni. Mabafu ti libia ma oweni hawagu. Lubarage lira, lufadiri nigu baya bungi luma Kristu. Aba meharu ya uwara luma, luagu milu irum. Dame sige li milu irumu ligia, ligia me ligira wagudun mafia lidage la dairuniu. Aba me lafridu lu leyehani enecha ni gulida sungu bo. Lafridu ba eyeda ya ubafu brile gogu luma magogu. Aba me londara guni ya hanigu lu uribu ani jibe ba ya kei lisako untibarani. Itra liye lubaiti aba hafridu sudara guhagia lidange sungu bo. Aba hegeye da guni flasu lenye habai lumutu ni ya bungi luma uburugu le hisi ya bailu le Jerusalem. Aba lona habungi watu gemeti sielugi. Aba lagu dunia sun ina gubai. Mafia di leye dubania. Aba laguru ni walido lagunu le laubai watu gemeti luma sufuru. Lenyehi lubai laguru wa monsturu luma profete yeti. Asufuri lubanye arie buweyo gulu sunda. Aba narihi aba ume bulala na aruwe hani haruti luma le nyumbai luaku. Aba lagumu chako sielo luma ubo uligibugi. Aba marihi halila. Aba narihi ni hilaguanya. Waini mwaya hama nyibirikinya rara ligibuge bungiyo. Aba tatara wagunu waburiliburu tuma aba ya liburu. Tomeme liburu to lani na ibagari. Aba hagusera wakudu hilaguanya. Lagu burikate ileme hadugu bai. Segu leburiwa yubai tida buriliburu tugui. Derege lumuti ya barana suhawe kubayalida. Derege la yagie owe ni luma habara hilanya sun hilaguanya. Ha labu gebanya lubaf. Abati hagusera wagudu lagu brikati ileme hadugudu. Aba laguruni wa oweni luma habara hilanya lidon lagunu le laubi watu gemeti. Lagunu lauti watu gemeti ligia, ligia libia mabai oweni. Ha maburduma ya iri tida liburu to lani na ibagari aba haguru lidon lagunu lauti watu gemeti.
3: Apocalipsis, capítulo 21.
0: Larigie, abanarihi aba iseri cielo, no aba iseri ubo. Gumugu abuga furumieti cielo, luma furumieti ubo. Ani uwa alibuga barani. Au huan, arie numuti burugu sandu tila iseri Jerusalem. Larari no cielo ge, luma ge bungi. Arasa yulia, ke aba adari, dagunyu, lubata dari. Aba nagabu lariye guaba umala lihere di sielu nye.
16: Ariha ba, agana wati bungi uhada agrige gueto. Lagana u Bahama anihagia balumuti nye. Bungi umeme Bahama luligia la habungi te. Laraga haba isun hagu ira, uwa alime onweni, ni ayahuni, ni iruni, ni igairigu, ladiga sigaha furumi ya tiburikate.
0: Aba ti lariye gu bungi u?
8: Ariha ba, adega dumuti sun kate iseri ne.
0: Arinya gatigi ye.
8: Baburi ga, adega inare dumuti dimuri brile, ani ganyara ti lafiye nunu walua.
0: Lari ge, aba larinya gunu.
8: Sun ha adega ni sun kate le, au alfu ge, dumo omega. Lagume se ha, dumo lagumu chagle sun kate. Le magura buti, Nichu kubalu, lulatu lida gelise se duna le ichu kubai ibagari, mafaye hagaluaga. Ha agai lubali uribani, heresi lubai sune lubai habihini, kei halagate, kei nirahi. Au me habungi ute, hagie me nirahi. Aha yeti ha, anufide banya, ha mafinye banya, ha yere habu banya, ha gafa yadu banya, ha ahoru habanya, Ha abinye habanya, ha ahudurugubanya honguariwa, ha mahayebanya, ha guruba, lidon lagunu le subi, la watu gemeti, lumasufuru, le libie ma oveni, ligie bahalagat.
0: Abati liabi, abahada ge sedu angeligu, halobe sedu kopu, bui hau sedu, hagum hon igei, abalaniye gunu.
12: Higabu narufu daruadari bu, tolani mutu mwerio.
0: Aba nabri halabu lubafu sifiri sandu. Aba lanigi neluwaku waba wubu wairiti ani inyu ligia. Aba lagufu dini omwe buburu gu sandu dile Jerusalemu. Larani nusielu gie luma gie bungi. Amiri yeti buburu gu ligia lau larungu nga bungi. Itaraliya lamini ha kei limini aba dubu buitu merauti. Kei dubu le hasipe. Harungu nga ti kei biduri. Nyenye haba bariye iru wairiti ani inyo ligia. Lau duu subena geyegu lau uburugu ligia. Haba angheli lagu kaa bena. Lumahiri duu stiribu ha ladiga wagu Israeli buruwa ye lagu buribena. Uruwa ye bena loige ubo ila nyenge lubai la baucha weyo. Uruwa loige norute, uruwa loige suru, luma uruwa loige ubo ila nyenge lubai lalida weyo. Duu su nye dubu lebu bariye iru ligia. Lau Hiri tu sulani Kristu apostologu buriwa yuluagu. Nyenye haba maburu golu luma angheli le adimu na habai numa lu la misuru hani uburugu lubenari luma lubari ya ino. Aba labu lidabu bene uburugu ligia luma limigife. Aba la misuru hani angheli ligia uburugu lau lumaburu. Bia milu bia sa kilometru luweiri. Aba labu limigife luma linyo luma lidabu bene. Lari gie Aba la misura hani bariyeru, iru wawe gadri meturu, luweni segun ha misura gile grigia, lela yusuru be angeli ligia. La udubu le hasupe, la diguwa bariyeru ligia. Uburu guligia, la utigolu le tima timat, miriti kaisi bidiri ule harumati. Wende gidawati lebo bariyeru ligia, la usunu uyeri dubu buiduburiti. Le furumieti, la uhasupe, le libiyama, la usafiru. Le liruwa lau agata, le ligadiru lau esmeralda, le lisengu lau onisi, le lisisi lau cornalina, le lisedu lau crisolito, le lividu lau berilu, le linefu lau topasio, le lidisi lau crisopurasa, le lionsu lau jacinto, le tilidusu lau amatisito. Dusu kubebena ligia, dusu perla. Kada bena lau abarg perla la degu. Leti burilemeri uburu guligia lau tigolu harungongo tikei biduri. Mariet na niaba templu lida uburu guligia. La degu wabure mebungiyo le sunti gabafu lume Jesu Kristu tempu lube nye. Memege iruti uburu guligia la irungunga lume gen weyu ni lume gen hati. La diga le guanarigu luweni gubungiyo ruti la irungunga lume. Jesu Kristu ti li lampu ube uburu guligia. Heibu guba sung nechanigu hasal ba wanyo banya lida li lampu uburu guligia. Aba mehanigu ni luwe itagubou haweiri gunyehi. Lulichu guni lubungi. Madora waguba ilubena riweyo. Uwa baigie ari ebunyehi. La niguba haweiri gunecha ni gunyehi. La usung harisi. Mebele baini kata viye tinyehi. Nile adigu tikate ile uribati o geye ragwaditi. Hari guba nyaburiwa yubayiri. Tida liburu to lani na ibagari to lumabu mudun hagie riguba nyabelu.
3: Apocalipsis, capítulo 22.
0: Abati larufu do ángel iligia abaduna harumatinu. Leichi gube ibagari. Harugonga ti kei biduri. Lida ge lala bungiu numa lala mudun lafri. Nyinye duna ligia lamida go lemeri uburu guligia. Ani luago biya alo baduna ligia nye lahu chaburitidi buwewe le ichi gube ibagari. Le agi dube dus weyasu lida hirumi. Saghati la gindu. Leti lubana seriviti nu la gara ni hon hon nechani. Ualime ni katanyi nu labu genla lenyera kubungi. Nyeibi lala bungi duma lala mudu lida uburu guligio. Abame haukudurogo lani gulu. Agagi budaguba luma bungi. Nyeibi gine liri hereberu. Ualime ari ebunyi. Hagana uti yenyei. Memege iruma ya ligemeri lampu ni ligemeri wenye. Ladiga larungonga daga duba wabune mebungi yu hao. Aba me haruwe inha sunda. Lari gie, aba lariye kungangheli ligie nu.
17: Inari niti dimuri brile. Ani gayara ti lafie runi waluago. Ani wabune mebungi memele ichi gube dimuri hon profeta gu. Auna haladi na luna rufudu nile lumbo ila susere du hon lani gumadise.
7: Ariha huma. Anatema disa. Kolese watile adigu baikasu lau lugando te bungiu le buru yubaitida liburu to.
0: Au huan agamba numuti. Arihe neiburi kate ile. Ani lari genarihi ni luma na gambu ni. Aba nahu duragun lubadu lugudi angeli le arufu dumani nu. Aba lariye gunu.
17: Madiga baile. Lupui bungiu au kei bugui hama bibiri guha profeta gu. Hama sunha adigu baikasu lau le buru yubaitida liburu to. Lumla bungi bahu duragua.
0: Aniya katigie enu.
17: Maramu dapai lugano te bungi le buriwa nyubaitida liburu to la diga garafali da lumla gufriru. Igira banya ha uribe banyalu hasigiru adago uribani. Havie banyalu hasigiru lida havie. Anha yeti ha buidu banya, buidu meme hama. Ani grige ha derege guabanya hongo lu bungi ugunfuli meme hama.
7: Aha, madisa liniabi. Ani barunu muti afairu waho le lubi lichu gulinu ka aba segumbu ikati le ladigu bai. Au alfa bai luma omega, furumi ati luma agumu honi, laguma seha luma laguma chagule sunkate.
2: Fulisi watinya ha achibu baru hadarego, lungaricha huma lung heigi lindagi limtingwewe lane na ibagari. Ganyara lamu ga hebeliru luege lubenari uburugu. Anhanya ha mafinyere dibanya luagu Jesu Kristu. Ha abinyera habanya, ha ohoru habanya, ha gafara hadibanya, ha ahudurogubanya honguwariwa. Ha masunha hinshinye habubanya lu eyera gune herederu babougudi.
7: Au Jesusu, ona hanali nani angeli, lulasubu teregudu ni sumbri katile hontila na buriligilisi. Au ladugo wagu uruwe Davidi, au nia warugu mabon to lani na binafi.
0: Ariye gati sifiri sandu tuma adari.
13: Higabu!
0: Legie agabu bai, ariye gala.
13: Higabu.
0: Le magre bubai, nyubai la. Le busia ti gurana lita geduna le ichi gubai ibagari. Mafaye haga luagu. Sungha agabu bali lugano tebungiu le buruwa nyubai tida liburu to. Weri dinumutia loi kate ile. Le ichugu tilamu kate ile la gawa dagudu banya bungiyu ige iha wagu banya la buru hoa tida liburu to luagu. Lagi agi daru ti somkate ili dage lugano te bungyu le buruyo baiti da liburu to. Lagi daru bagi e lufana ili dage li ti dibuwewe lani na ibagari. Luma ili dage uburu gusanduti le buri uagubai la buru hoa ti da liburu to. Le asubu dirak di bani buri kate ile aninya gati.
7: Ama, madise lini abi.
0: Itarala, higabu wabure me Jesus. Binila wabure me Jesus Christu, sun huguya, itarala.
18: Ugano buiti le laburi habai Mateu luagu Jesus. Kapitulu aba.
16: Aniha hiri bai lagucagu Jesus Christu le hada gebe mehe ladigu wagu Davidi lumo Abraham. Ayaha lagucagu lumage Abraham lumo Davidi. Abraham lugushi bai Isako, Isako lugushi Jacobo, Jacobo lugushi Huda haula mulenu, Huda lugushi Faresi, luma Sera, Tamare tugie hagusho, Faresi lugushi Esuromu, Esuromu lugushi Aramu, Aramu lugushi Aminadabu, Aminadabu lugushi Nason, Nason lugushi Salamon, Salamon lugushi Boso, Rabu lugushu. Boso lugushi Oedi, Rutu lugucho, Oedi lugushi Hese, Hese lugushi Uruwe Davidi. Ayaha lagucagu lumage Davidi lumo adenruni Babilonia. Uruwe Davidi tuma tomehe lumari uriasi, hagia lagubri gubaya Salamon. Salamon lugushi bei Roboamu, Roboamu lugushi Awiasi, Awiasi lugushi Asa. Asa lugushi Hosafatu, Hosafatu lugushi Horamu, Horamu lugushi Osias, Osias lugushi Hotamu, Hotamu lugushi Akasi, Akasi lugushi Esikiasi, Esikiasi lugushi Manasesi, Manasesi lugushi Amon, Amon lugushi Hosias, Osias lugushi Hekoniasi, Haula mulenu lida danle hana wagube Israeli na adengre waguwa Babilonia. Ayaha lagucagu lumage adengre ni Babilonia, lumo lagri hon Kristu. Hekoniasi luguchi bai Saliteli, Salateeli luguchi Zorobaweli, Zorobaweli luguchi Abiedu, Abiedu luguchi Eliakimu, Eliakimu luguchi Asoro, Asoro luguchi Zodoku, Zodoku lugushi Akimu, Akimu lugushi Eliudi, Eliudi lugushi Eliasaru, Eliasaru lugushi Matan, Matan lugushi Jacobo, Jacobo lugushi Jose le tumari Maria, tuguyeti lugushi ubon Jesusu le wasalbaragule. Kotoro seyanu lubaiti lineba fagu Jesusu lumage Aburamu lumo Davidi, Kotorose lumage Davidi lumo hana wagunu wa Israeli na Babilonio, kotorose lumage dan ligia lumo lagri yahon wasalbara gule. Itara lian ligabri lagri yahon Jesu Christu. Maria to luguchu, gadara dunyon lumo Jose, luta Maria idu luma. Lubarage ti lagamari dunu, abata darira gutungwa lo dagaina yon lan lo lubafo si frisando. Kei aba lubai wuguri gudeme habuti Jose. Mahati la subu dirunu wa le asusere dubai tu Maria, busiere gutu ligirunu, michu gugati durun. Dale aniha lubai arita gualuago kate ile. Lige la rufu dagu aba lani wabure me bungyo ahe li lungu wa lun lida luenedi, aba larinya gualun.
6: Jose la bunga wagun Davidi, manufu de dabalu beresu dirunu Maria kei sigumani. Aduga irahu le lubu itagara juni, lumo ni asifi li samu liabi. Tagari di baba irahu, aba mebichu ni niri Jesusu. Itara lupa liri la duga la salva rubanya la lumutu ni lida ki hafigo.
16: La susare duba isun kate ele, lo lagunfu li ridumure ele la rinya gube wabure me bungi liumu luge profeta.
6: Babagi na duba aba niburu ito toga ni niri. Aba metagari di aba irahu, Emmanuel ligia balili. Mini la iri ligia, bungi umama.
16: Dale lagago dubai Jose lidage uene di ligia. Aba ladugu ni le lubai bai angeli ligia lun. Aba leresi birunu Maria keisi lumari. magamari dugalon dari tagri ani furumeti tire aba lichugo Jesus luago.
3: San Mateo capítulo 2.
16: Lida fulasu legiri be Belém, lumuar gudia. Yen lagri howe Jesus dame helle Herodes la urui be lida fulasu ligia. Abati hachilere fiu wuguri ya turi ya te warugu ma uburugu Herusalenge loige obo le nyengi ya lubei labaucha weyo. Aba haliga da haa harinyaga.
18: Hageisa haruwe te huri ulea agura houbei. Ariha omaru luarugu ma loige obo le nyengi ya lubei labaucha weyo. Wayabi ya luwahu durogulu.
16: Dale lagambu ni uruwe Herodes kate ile. Aba medera guaga duha alila hausu Herusalena. Abati lagua runhong sun habuti gufadiru gulida hafinha hurio, hamaha arufu da habale lerudo Moises hongrigia, aba lalig da gunia halia balan lagri hoa Cristo, aba harinha gulun.
19: Belém, lelumu arguba e judea, ladiga italinha laburida ni profeta, buguia Belém, lumu arguna judea, buguia abalida geoburu gueri gutimati lida amuole, lausun binira. La diga lafri duba aba abuti bidange. Le lube iloni giruninya numutuni ha Israelina.
16: Aba ti laguaru Herodes hon aturi hete warugu ma aramu daguarugu. Aba laliga dunia luagu ti ma dan le tarufu daguaga le warugu matungu hon. Aba ti lona hania Belém, larinaga hon.
20: Heiba, aba mehalu hani irahe le buidu. Dame le darihu mali, havisara name. Nyundu namu agine ahudura gualu.
16: Lari gea, hagambuni aturi hete warugu ma lereru urue, aba houdi. Warugu ma bugati to harihi baule nyenge lubei labaucha weyo, aba tidi haba haba dari taramu loge fulasu le nyen lubei irahile. Dale harihinu, wugurien ha warugu ma, aba hagunda ragu sarago. Danti lehe belu rumunadon, aba harihini irahile tuma lugu chuton Maria. Aba ti hahu drogun, aba habulu shagulun. Aba hahure chunu hagafu, aba hedewe ha golu luma kopali hemeti lun luma aba liwiri are ni gifit. Lari gen, aba hawisarunu wa lida hawenedi luma giribudu hama nyenge lubei Herodesi, aba hagiribudu hari gon luege amu ima. Lari gen hodi chuto hagia. Aba larufu dago aba lani bungi angeli lungu lun Jose lida luenedi, aba larinya gulun.
21: Saraba, warube irahe leta usu lubuchu, anua haba hau ehiki. Aba meherega lunyengu, darime nabisa lunyengu, ladiga lalu ahali Herodesi irahe le, lulafaru ni ilakutu.
16: Aba ati lasaru Jose, aba lanigani irahe tausu lubuchu aria buligia, aba lidi hau Egipto, aba herede runyen dari longwe Herodes. La susare dubai sun le, lu lagun fulirun le larinyagu bai bungyu liyumu luguge profeta.
21: Sagana mutimiru Egipto gini.
16: Dan le ladari ragubai Herodes lungo luago yego haman la chuto. Aba laganyidu, aba lona ha afara guanya sun irahin ha biyamati irumu hau lu unabu. Ha aganobai Belém luma sun fulasu geyegu lo, segu dan le harinyagu bai chutou lagri honu wa irahe ligia. Itara lian lagun fuliru le laburiha bai profeta Jeremias.
21: Aga buwaki, lagura ha aba umala li rama, la uome bu igaya. Umala li ligia, umala li rakele, doyahu bu harigi irahe.
16: Lari yelon Herodesi, aba liabi aba lani bungyu anhen lilu Jose lida luene di yagata Egipto, aba larinya gulun.
21: Saraba, barubai iragu le tausun lumuchu, giribu humaha geiru Israelina, ladiga hilagu aha abuserube ameha afarni iragu le.
16: Aba lasaru Jose, aba lanigani irahe tausun luguchu hageiro Israelina. Danle la subudiruba li Jose, luago arkelou la agumadihe bai hudia lewengo Herodes le lugushi. Aba lanufudedun, lidin yehen. Aba larinwa gunu walun lida uenedi, lu lidin Galilion. La chilrenye, aba lidi aganawa lida fulasu le giribe Nazarete, le lumu argu bei Galilea. La susere dube sun katele, du lagunfuliru le harinyagu bei profeta gu luago Nazareti na la Jesusu.
3: San Mateo, capítulo 3.
16: Lida udan ligia, aba le abi Juan le abadi se hebei apuritia lida fulasu magaira wati hudia. Aba larinya go lida la puriti ha
1: sakri ha huma la diga yarafa le la ruhi ha buingi
16: huang le ligye le wago be mehe la buriha profeta Isaías itere
21: agam uwati lumala li aba kirigia aguar ha lida flasu mageira bati itere aransa kuma uma lubaba bune arakuma uma suruti lubaba
16: lautu lura kameyo la dere gu huang Liabi la griga lirana gua guero. Chagagaru legi banya luma siru du le arabuna. Aba ha hayabi uburugu ge Jerusalem, hudie gya, luma lubadu ge duna horda agambe la puriti ha. Danti ha le hagufesta runi hafigon. Aba labadi serunia lida duna le giribe horda. Dan le larihi bei huang la gustarag haya la grigia lida gete hadamri fariseugu hama saduseugu nyubu ite luha badi seiru. Aba larinya guhon.
1: Arasa hewe huguye le. Kasa avisa rubalun duhanura halue laneri me abai chuni. Logu figau le lumba iliabui. Ausere huma abuidu. Arihua la mga furangu loka sakri hadu la. Masami naradugu huma ida agwa. Ladugu wagun abramu wagi. La diga nariye he hun lo gayara la la diga buingi la diga ogun abramu lida ge dibule aranse harawa lo lachu hun titi buwewe ani sun wewe le mabui du tili chenwoti aba lagudu au lauduna na badi seru arufu de logo sakri hadula ahi tele lumbu ilia binarigi la badi seru badun lau sifri sandu luma lau watu gemet gabafu tinoi dari lum madina na ni luna nigunu ligei ni lau anui haru lichobu le luhaburu La Roma da gdu bai trigu, aba me la nua da hani li da ge sagadi ma bai hel. Aba me la rei du ni trigu, guda lei me sagadi le ma bai heli, li dan watu ge meti le menyi ku chadi bai.
16: Dan le liabi bai Jesusu Galilea gya, aba la tiluru luago duna le giri bai horda, le nyen lu bai huang lu labadi seiruni. Mahati ya be huang labadi seiruni, aba la riengu Jesusu.
1: Au lungu bai babadi seiruninu. Bugu ya lubo inyumbu inu lungu na badi seruni?
16: Aba larinya gu Jesusu lungu.
4: Itara luba gwento. Laduga lungu ti wadugu ni le lubo ibai bungi.
16: Aba labadi seru agduni huang Jesusu. Lari ge labadi seru Jesusu. Aba lafuri duduna ruguginye. Sodi ni aba lahunre chagusielu. Aba larini ni Jesusu sifiri sandu lareiru kama aba unhu leabi luagu. Aba lagambu larinya gu aba umala li siyelu gya.
21: Aniha nyeru ni hinsi ebo inu. Le awwe ome bulanu gunda.
3: San Mateo, capítulo 4.
16: Aba lanigu ni sifiri sandu Jesusu lido fulasu magire watilu loucha gu ni mafia. Lari ge lerederu Jesusu bian wen wei luma bian wen aria bumaigiga. Aba lalama chun. Aba tiliabi mafia lubadun aba loucha guni. Larinya galun.
22: Ahen lirubu bai bungiu. Saligo gudabai dubu le feime.
16: Aba louna bu Jesusu.
4: Darin hare leneno bungiu. Mamar gubai tau fein ha bagri de grigia. A bagri tu baginya lau siun tumore le larinya gubai bungiu.
16: Aba tilanigu ni mafia Jesusu Jerusalem. Uburu gule sandi bai hon hurio. Aba lawari ragaduni tabulu gu tempulu. Aba larinya gulun.
22: Ahin virubu bai bungiu. Chuba bayage luhunabu. La diga tarinha lereru bungiu. Larinya gubo bugi hon lani angeli gulun huni girunibu. Hanegu batipu haha burubu. Lu machugera gulabu gudi luagu dubu.
16: Aba lunabu ni Jesusu larinya galun.
4: Arenga tugien lereru bungiu. Mocha gubai babure me bungiu.
16: Aba la niga ni mafia Jesusu loagu aba wubu inyuti. Aba la rufudu ni sun aruwa ihani le ubowa gubai lun luma buri luwairigun. Aba la rinya gulun.
22: Nichi gubai sun lebon ahabu ahudura wano.
16: Aba ti la rinya gu Jesusu lun.
4: dice ba noi mafia la de gastarin han el enero bungio luego ba babure me bungio bajo tu rocua luego ba guiña beservida
16: abati la dice do mafia lue aba hayabi angelugo esteriwide dale la gambu bei jesus lo aguani la juan frisirugo aba lidi lari gon galileo merede ti nazaret aba lidi agano wa cafernaumu aba fulasu le laru bei duna lida hagire rasa ha zabulon luma na fetali la susere du bei sun le lo lagun fulero le la bruha bei me isaiasi le me profeta le arinha gubei
21: La queira sabulon luma neftali lida luma no bagu barana luegi ongo le nyengi en ubei la bocha veio libiti jordan galilea le nyengi ubei agana baka mama banyo kuriri Kui hameha lida bibuburiga, ariha di aba ome bularubu. Kukui alemeha lida bai lamunyo unga, lani na ovene, arugo unga guda bali hau.
16: Luma gye dan ligia, aba lagume seru Jesusu apuri chihanyen, larinya ga?
4: Asakri ha huma, ladiga yarafa li laruwe hapongiyo.
16: Eibuga inelinya Jesusu laru laru duna Galilea, ligia larihi biyama gamule nuguatia. Aba hada ge Simon le giri be Pedro le aba Andresi esenia ni habagari be hagurieti aba lerenya gu Jesus hon
4: falahumana aba me meseni hadun la udre ana harugado me kuriki anu lunani kume
16: frese frese aba higiru nu heseni aba houdi luma lubaro gu me mere Jesus aba yalarihi biama gamule nu guati Akobo luma huang direze bedeo. Tida yanu aba ogune luma haguchi aramada ho heseni. Aba laguaru Jesusu hon lulani me disipulugu. Lida ora ligia, aba higiru nu ugune, igre haguchi aba hodi luma Jesusu. Aba he leibuguni Jesusu sun galilea arufu dehena tida buri haligilisi huriu to lida bonkada fulasu. Aba hala puriti hani ugano buiti luago ti larue habungio. Areida guaga da ligia sun liwia risandi le hawago baigrigia. Aba lagambunu wa luago Jesusu lida sun siria. Aba hanigini ya sun ha asufri hebanya lo amu ya goina rige sandi. Igairugu haga wago bain lagubri sifiri. Hagonwe hadibanya hama haderege danya ugugu aba lareida guaga dunia. Saragu hanya grigia afala ruti galilea gia. Ida geburi fulasu de Copolina, Jerusalengia, lobo agogia judia luma, loegia obole nyenge lubei la bocha weyu libiti horda.
3: San Mateo, capítulo 5
16: Dale larihi balinha Jesusu sungrige hagia, aba lawariri luago wubu, aba lanyu ruyen, aba hondara gulani disipulu gugeye gulo, aba lagumesaru arufu da hon itara.
4: Ulese watinya ha subu dirubali luago mege humani lide habungi. La diga mene gobe hon lu hebelurun lidon laru in habungi yu sielo. Ulese watinyo ha ayahu banya. La diga lichi gobo bungi yu kurasu hon. Ulese watinya ha uno buku banya ani mabafu hagia. La diga heresi urubay muwa keisi alaga. Ulese watinya ha lamabanya ani magrabu hagia lu hadigini lugunda habungi yu. La diga lider go banya bungi lu hadugani. Fulese watinya ha gudeme habu banya. La diga gudeme habu bay bungi yuhon. Fulese watinya ha haruma banya anigi. La diga harihi bay bungi. Fulese watinya ha watik mari do banya luago darangi lau. La diga laguaru banya bungi yu keisi lirangi. Fulese watinya ha sufri rubanya iba houni luago hadugani lugunda bungi. La diga hebele ruba lidon laruwe ha bungi yu sielo. Ulese watun dale hanabago nugurigia, eipa hahamau arinya kahagia sun luwiyari yeni huwago, luwegia nani guhuma. Gundanyo huma, ladiga heresi biruba aba ume bufaye tisielo, italalinya mehaginye haiba houni wa profeta goha nyubi banya hubaraginya.
16: Aba la sigiru Jesusu arinya ga?
4: Italahinya keisalu hon lila na ubole, gamalomo ahin leferi dira salu lubasuwa, Kabagi ya un hula, uwalime hula nika un loidigi ya lun la guruniwa, aba mehadigiragu ni gurigia. Itarahinha kei lampu hon lila na ubo le. Aba uburu go le luago te aba ubo sinya te laramu dagon. Furango te larihinua. Mebe dunti gen aba lampu lun lichigu nu atabu gen aba gafu. Luago dabula lichigu wa lun lorugon ga dago dun hao sun hamuna dabanya. Itar homa ginye. Durungu wago da humei hi lampu hata gringi. Londame la harihini buiti leha.
9: Estás escuchando Fe Low Bíblica, la Biblia en español, inglés, garífuna y quechí.
4: Uaguchi

0: ದಿರು ಬಲಿ ಹೆಸುಸು ಕತೈಲೆ ಅವ ಲಾಫುರಿದು ಹುದೇ ಆಗಿ ಲು ಲಗಿರಿ ಬುದ್ದು ಗಾಲಿಲೆ ಲಾಸುಗಿರ್ಬಾತಿ ಲೋಬೋಗೆ ಸಮಾರಿಯ ದಿದ ವಯಸುಲಿಗೆ ಇತರ ನಿಯತಿ ಲಚಿಲಿರ ಲಿದು ಅಬ ಫ್ಲಾಸು ಸಮಾರಿಯ ಗಿರಿತಿ ಸಿಕಾರ್ ಜರಫ ಲು ಮುಲೆ ಮೆಹ ಲಿಗಿರು ಬಿ ಹಕೋಬು ಲು ಹೊಸೆ ಲೆ ಲಿರ ಞೆ ಫುಸು ಲೆ ಉಬೈ ಹಗುವರ ಲು ಫುಸು ಹಕೋಬ್ ಕೈತಿ ಬುಚಾ ಲಾ ಲು ಆಗು ಹೆಸು ಸೋಯ್ಬುಗ ಅಬ ಲಾನ್ಯೂರು ಲಾರು ಫುಸುಲಿಗೆ ಕೈಬುರಿಯ ಮಿದಿರು ಗೌರಲಿಗೆ ಅವತಿ ತಿಯಾ ಬಿ ಅಬ ಊರಿ ಸಮಾರಿಯನ ದಬುರ ದೂ ನಲಿದಾಗೆ ಫುಸುಲೆ ಅಬ ಲನಿಯಗು ಹೆಸು ಸುತ್ತು
1: ರೂಪ ಮೂರು ಸುದೂ ನನ್ನ
0: ಅನ್ಯಾಂಗರ ತೀಬುಗ ಲಾನಿ ದಿಸಿಪುಲುಗು ಅಗಾಯಿ ಹೇಗಿ ನೀವು ಅವತಿ ತನಿಯಗು ಊರಿ ಸಮಾರಿಯನ ತೋಲು ಹೆಸುಸು
2: ಇದಲ್ಲಿ ಆಗ್ಯ ಬಮುನಿ ಹಾ ಬೈದು ನನ್ನುಮ್ಮ ಲಾರಿಗೆ ಹುರಿಯುಬ ನುಗ್ಗೆ ಸಮಾರಿಯನ್ ಮೀಸೆ ವಾತಿಯಾಗ ಹುರಿಯು ಹೋಗುವ ಹಮ ಸಮಾರಿಯನ್
0: ಅವ ಲರಿಯಗು ಹೆಸು ಸುತ್ತು
1: ನು ಹಮುಗ ಸುಬೂತಿ ಬಾನಿಯ ದೇವ ನೀಲೆ ಲೀಚು ಬೈ ಬುಂಗಿಯು ಸುಬೂತಿ ಬೈ ಹಮುಗ ಕಾತಿ ನಾಲೆ ಅಮುರಿ ಹೈದು ನೋ ಬೂಮ ಬಮುರಿ ಹೈ ಹಮುಗ ನೂಮ ಅಬ ಹಮುಗ ನೀಚು ಅಬ ಲೂಯರಿ ದು ನಲೆ ಗಯಾರಾತಿ ಲೀಚು ಇಬಾಗರಿ ಬೂ ಬೂ
0: ಅವ ತನಿಯ ಗೋಲು
3: ಊವಗು ಬೈತಿ ಕಾಬಲ್ಲ ಆ ಬದಾಬುರ ದೂನ ಅನಿ ಹುಲಿಲಿ ತಿಫುಸುಲೆ ಇದ ಲುಬಾತಿ ಬೀಚುಗು ನಿ ಲೂಯರಿ ದೂನ ಲಿಗಿಯನ್ನು ಹಕೋ ಉಲೆ ಮೆಹ ವಗುಚ ಇಗಿರು ಬಲಿ ಫುಸುಲೆ ವೋ ಗುರಾತಿ ಮೆಹ ದೂನ ಲಿದಾಗೆ ಹೌಸು ಲಿರಾಹಿಯ ಹಾಮ ಲಿನಿ ಬಾಫಾಗು ವೈರಿಗು ತಿಬು ಫುನಾಗೆ ಸುಗಿ ಲಾವ್ ಹಕೋ
0: ಅಬ ಲರಿಯಗು ಹೆಸು ಸುತ್ತು
1: ಸುಹಾ ಆತು ತಿಯ ಲಿದಾಗೆ ದೂನಲೆ ಅಮಾಗ್ರ ಬುದ್ಧ ಯಾಬ ಅಹಿಲೆ ಆತು ತಿಳಿದಾಗೆ ದುನ್ನಲೆ ನೀಚುಗು ಬೈ ಮಸಾಂಡಿರು ದುಗಿಯಾಲಿ ಮೇ ಮಾಗರಬು ಲದಗ ದುನ್ನಲೆ ಲೂಬೈ ನೀಚುಗು ನಿಲ್ಲು ಗೇಸೆ ಸೇಬೆ ಲಿದ ಲು ಲೀಚುಗು ಈ ಬಾಗರಿ ಮಗು ಮುಚ್ಚತಿತ್ತಿಲು
0: ಅವ ತರಿಯ ಗೊಲ್ಲು
3: ರೂಬೈ ದುನ್ನಲಿಗೆಯನ್ನು ಮಸಾಂದಿರು ದಿಗಿಯ ನಾಮುಗ ಮಾಗರಬು ಮಿಯಾಬಿ ನುಗುಯ ಮೇ ಯಾ ಫೂಸುರು ಗದಾಬುರ ದೂನ
0: ಅವ ಲರಿಯಗು ಹೆಸು ಸುತ್ತು
1: ಬೈ ಬಾ ಓಗೈ ಬೂಮರಿ ಅಬ ಮೇ ಬಿಯಾಬಿ
0: ಅವ ತನಿಯ ಗೊಲ್ಲು
3: ಮಾ ಮರಿತಿನ
0: ಅಬತಿ ಲನಿಯಗು ಹೆಸು ಸುತ್ತು
1: ಬಿನಾರು ಲೌ ಬರಿಯಗು ಲಾಗು ಮಾಮರಿ ಬಾ ಲದಗ ಸೆಂಗ್ ಹಣ ಉಗುನಿಯ ಉಮತಿಯ ಬಗಾನವು ಅನಿ ಮಾಮ ಬೂ ಮರಿ ಲೆ ಉಮಬಿ ಬಗಾನವು ಎತ್ತೋ ಈ ನಾರು ನಿಲೆ ಬರಿಯಗು ಬೈ
0: ದಾ ತಗಾಬು ಬಾಲಿ ಊರಿ ತೋ ಕತ್ತಿಲೆ ಅವ ತನಿಯ ಗುಲ್ಲು
3: ಅಫಿನ್ಯತ್ ನ ಲಾಗು ಪ್ರೊಫೆತ ಬಾ ವಗಿಚಗು ಹಾ ಸಮಾರಿಯನ್ನ ಹುದುಗು ಅತಿಯ ಮೆಹಲ್ಲು ಬುಂಗಿ ಉಜ್ಜಾ ಲುವಾಗು ಉಬು ಲಿಗಿತ ಆಹೆಂ ಹುಗುಯ ಹುರಿಯು ಅರಿಯ ಗತನ್ ಲುವಾಗು ಹೆರುಸಲ್ಲೆ ಇಲ್ಲ ಫುಲಾಸು ಲೆ ಲೂಂಬೆ ನ್ಯ ಇಲ್ಲ ವಾಹು ದುರಗುವ ಲೂಂಬುಂಗಿ
0: ಅವ ಲರಿಯಗು ಹೆಸು ಸುತ್ತು
1: ಅಫಿಯ ಬಾನು ರಘು ಅನಿತ ಬಿಲ್ಲಾ ದಾಲು ಹಾಹು ದುರಗು ಲು ಬುಂಗಿಯು ಮೀದಿಗ ಹುಗುಯ ಲುವಾಗು ಉಬು ಲಿಗಿತ ನಿ ಹಿರಿ ಹೆರುಸಲೆ ಹುಗುಯ ಸಮಾರಿಯನ ಇಬಿತಿಯ ತಿ ಹೂ ಕಾಲಾವು ಹಾಹು ದುರಗುವ ಅಹಿ ವಗಿಯ ಸುಬುದಿ ಒಮುತಿ ಕಾಲಾವು ವಾಹು ದುರಗುವ ಲದಗ ಹಾದಾಗೆ ಹುರಿಯು ಲಿಯಾಬಿಯ ಸಾಲ್ ಬರುನಿ ಲಚಿಲುರುಬ ಔರ ಅನಿ ಅನಿಹ ಔರ ಲಿಗಿಯ ಲು ಲಾಹು ದುರಗುವ ಬಲ್ಲಾ ಲು ಬುಂಗಿಯು ಲೌ ಸೀಫಿರಿ ಲು ಮೈ ನಾರುನಿ ಲದಗ ಇತರ ಲಿಯ ಲಬು ಸೆರು ಉಗು ಚಿಲಿ ಲು ಲಾಹು ದುರವಗು ಲು ಸೀಫಿರಿ ಬುಂಗಿ ಅನಿ ಹಾವು ದುರಗು ಬಯ ಲು ಲು ತಿ ಹದುಗುನಿ ಲೌ ಸೋ ಹಾನಿ ಸೀಫಿರಿ ಲು ಮಹನಾರ
0: ಅಬ ತನಿಯ ಗೊಲ್ಲು
3: ಸುಬುದಿ ತಿನ್ನು ಲುವಾಗು ಲಿಯಾಬಿ ಬಲ ಕ್ರಿಸ್ತು ದಾಮೆ ತಿಲಿಯಾಬಿ ಲಫುನ ಆಗುವಾಗದು ಬೈ ಸುಂ ಕಾತೈವ
0: ಅಬ ಲರಿಯ ಗೊ ಹೆಸು ಸುತ್ತು
1: ಔ ಕ್ರಿಸ್ತು ಬೈ ಲೆಮೆಮೆ ಅಯಾನು ಹಬೈ ಬೂಮ
0: ಲಿಗೆತಿ ಹಚ್ಚಿಲು ನಿಲಾನಿ ದಿಸಿಪುಲು ಅವ ತವೈರಿ ದುಹನಿಗಿಲ್ಲಾವು ಹದ್ದಾರಿನು ಹೆಸುಸು ಅದ್ದಿ ಮುರ ತುಮ ಅಬ ಊರಿ ಓ ತಿನ್ನಿಯಾಬ ಗನಿಗಿತಿಲು ಲಾಲಿಗುದ್ದ ಹಾ ಕಾಲ್ನ ತಪುಸರು ಬೈ ಓ ಕಾಲ್ನ ವಾಗು ಲಯನ್ನು ಹೊತ್ತುಮ ಅವ ತಿಟ್ಟಿಗಿರು ನಿವುರಿ ತುಗಿಯ ತಾಗ ಇದ್ನ ಅವ ತಿದಿ ಉಬುರುಗು ಓಗಯ ಗ್ರಿಗೆ ಅವ ತರಿಯಗು ಹೋಂ
3: ಹಿಗೋಗು ಹರಿ ಹಾ ಬಾಯರಿ ಅರಿಯಗು ತಿಸ್ಸುಂ ಕಾತ ಇಲ್ಲೆ ಅದ್ದುಗ ನಾಲಿ ಬೈನು ಮಮದಗು ಫುನ ಸಾಲಿಗೆ ಕ್ರಿಸ್ತು ಬೈ
0: ಅವ ತಿ ಹೋದಿಗ ಉಬುರುಗುಗೆ ಲು ಲೈಹಿ ಲು ಬೈ ಹೆಸುಸ್ ಅನ್ಯಹ ತಿಬ್ಬುಗ ದಿಸಿಪುಲುಗು ಅಯ್ಯುಮರುಗಲು ಹೆಸುಸ್ ಲು ಲೈಗಿ ಲನಿಯಗ ಹೋಂ
1: ಅನಿಹಿ ಆಬ ಐಗಿ ನೀ ನೂಮಲೆ ಈ ಬೀದಿಯತಿ ಹೂಂ
0: ಅಬತಿ ಹಗುಬ ಸೆರು ದಿಸಿಪುಲುಗು ಆಲ್ಗ ದಗುವ ಹಾ ಮಗುವ ಅಬ ಹನಿಯಗು
4: ಮಾಫುನ ಸಾ ಬರುಹಿ ಹೇಗಿ ನೀಲು
0: ಅವ ಲನಿಯಗು ಹೆಸುಸು ಹೋಂ
1: ನದಗು ನೀ ಲುಗುಂದ ಲೆವನ ಹಬ್ಬಾಲಿನ ಲುಮ ನಗು ಮುಚ್ಚಿ ನೀ ಲುವಾದಿ ಮರಿ ಲಿಗಿಯ ನೈಗಿ ಬೈ ಹುಗು ಯಾರಿಯ ಗತು ಮೇಗೆ ಇಗ್ಗಿ ಲಿಗಾದರ್ ಹಾತಿ ಲುಬಾ ಲುಬಹನಿ ahi au narin hare hong. Ari ha humay nad. Idani hale la loba hong. Rasibi lali aluba hati la fayir waha ani aluba hali in lani na ibagari magumu chaditi. Wentoti, dando abu naguti ke aluba hati gunda agwati ya lida aba ke lubay be larinya wagon amule abu nagubay amule aluba habay. Auna hanadun aluba halenye lubay mabu nagun huma. Amu nadagi mi banya ani huguya aluba habali lebegi hawadi gimare.
0: Saraguhanya lila na fulasu ligia lelani Samaria finyeru tiyan luago Jesus lao taniye gu uri tuguye hon luago aniye galani sunle adiga tali ba itu. Dati le hachili rubai Samaria na lenye lubai Jesus aba hayumu na gulu lun lere denu hama. Aba lere denu biya we yunye. Aba ya hafinye no saragu grigia dale hagabu bali le lariye gubai. Aba ti haniye gu tun uri tuguya
5: Mama rigali logo le bariye gubai mwa finyera. Ladiga agamba wa maa liginye luma ginye, ani subuti wa muti logo ligie la Kristu baile la salba hubou.
0: Biyawe yu lari ginye, aba lafridu Jesusu Samaria ginye, aba lasigiru ni luwe Yesu lobo ngu Galilea. Midi iti lagaira, kaila niye guni Jesusu Gwanari, luago meberese uwa tila la waba profeta lagaira Gwanari. Da la chile ribai Galilea, resibi hamuti lila na fula subuidu. Ladiga nyidu hama gie lida lufedu luwe yuri esefuru ni Jerusalem ani yariha hamuti sunle ladiga bai lida fedu ligie. Aba yati lagiri budu Jesusu lida mfulasu le kana le lida bai Galilea. Le nyei lubai la sali reguaga daduna lundi meime. Nyei yati aba wuguri weiri guti. Nadagi meiti luma uruwe. Ani ha aba lira sanditi lida mfulasu le giri bai kafaru nao. Da lagambo bai ugiri ligia logo nyubi halila Jesus hudea gen lu Galileo aba lidi arihe aba layumra gunlu lu lidi lubi lu larei da guagudu nilira ladiga madise lila lu lowe aba larinya go Jesus lu
1: kugu ya hau marihi seine luma milagro mafinyato
0: larinya ga ugiri ligia lu
4: keima ufurese lu baragen lowe nira
0: aba larinya go Jesus lu
1: Giribu babu ubiyon, areta kwa libiro.
0: Aba lafinye nubugiri ligia luagu le lariye gube Jesusu lu, aba lidi. Da la yara fadu ba itun luba, aba hayabi lumusu nye lubano, aba hariye gulu.
4: Areta kwa libiro.
0: Aba laligu dunia, kala aure lagomisele liru areta, aba hariye gulu.
5: Gunyari la dengri abarabu meyo lagidara biri uluwe.
0: Aba larita guni luagu ligia la aure lariye gu, Jesus lu luago arei da guali la lira. Aba la finye nu luago Jesus hausun tila na luba. Ligia libia ma seini le ladiga ba Jesus da le la giri budu ba yhudea gine lu Galileo.
6: San Juan capítulo 6
0: Lari gine aba lidi Jesus lu buafurugun duna le Galilea. Le meme gine duna le giri ba Tiberias. Saraguhanya grigia afala ruti ladiga hari ini buri milagru le ladiga be. Lau larei da guag dunia sanditia abati lawari nu Jesus luago aba wub. Aba la nyuru nye ama lani disipulu. Dal gia jarapa li luwe yuri esefunu le hafedu huri. Da larihi be Jesus luago saraguhanya la grigia afala ruti aba lani gulu Felipe.
1: Aleba san waganyi haigi ni hong songo riki ya ha.
0: Lariyengu bali lira lurugu lagambu kabala lariyenga Felipe. Jesusu subudi lalibuga kabala ladigu. Abat lariyengu Felipe lu.
7: Ni bian san fiadil fein, logu wabonlu tafane honiwa, murusu hada sun grigi ya ha.
0: Abat lariyengu Andresi, abagi hada ki disipulu lu. Lelamule Simon Fedoru lu.
8: Ani haba irahu ya, anu isengu fein luma, Ama bia udre gama lumo logo belira hon sarago grege ha
0: abati lariña go Jesusu
1: aña go ma hon songo belu hañoro
0: yeye no hawara seng milu ugonia bogudi hawai unia ha mai rahu keiti ñeñe la sarago sagadi dina flasu ligia aba hañoro abati lanu go Jesusu fein lu habulu lariñe lichugo tengri ni lu bungu aba lichugo no hon lan discipulu abah fani hano disiplu buhada sumpa nyumba. Nige meme la diga hao udira. Ruina lei sumle abu serube hon. Dan le kimule ya abah laniye ku Jesus hon lani disiplu bu.
1: Abu ta humai sumle iger gubai me feri dino lamu gani kata.
0: Abah abu dahani. Abah abu cha gudu duzu fani ya lau tife fei le iger gubai tida ge seng fei. Dati le hari ini balik kerja milagro le la duk bayi susu abah hari ni apa?
5: Inar ni logo ni halah profet le mehalu bela bi ubah ubung.
0: Kita le subuh diru ni Yesus logo busai hama handuk ni lau eri lu handuk ni uru ime abah lidi labu gua logo ubah. Dale lagunya duk bayi abah haraga culan di disiplu gularun dun abah hadi nugu ti dong abah ugunai abah hagum eseru. Ahiyo rogo lo achili nu kafar naumu buri galiti machili ti Jesus hamu abala gome seron garabali afuro go her abalero gadu dale awasi luara sengu o 6 kilometro lige hari helia bi Jesus to agungune eibu gena lige bogudun abahanu fudu dago abala ni go hom
1: manu de dahuma aule.
0: Aba ti heresi biru ni lau ugunda ni tida ugune. Aba hachuluru lido mfulasu le nyihi lubai hodi ni lida murusu ngora. Laruga aba harihi gerigi ya haeredere mbe lau bafurugu. Luagu nyudu halabuga disipulugu tida ugune ito nyimbo. Ani tukuye rigunyo nye. Ani midi nila Jesusu hama. Suti daligia aba tiabi go ugune uburugu ya tiveri ya silu lido aba fulasu. Yara falu le nye lubai hei gong fein lari ye le tengiru Jesus tuagu. Dati hanihe begiri ye loagu uwala Jesus unyei ni lani disipulugu aba hadi na gutido ugone ipuritugu. Aba houdi kafar na umu alu hai. Hale la chile lubai lubafuru guduna aba hadari nu Jesus. Aba hanihe gulo.
9: Maestro, ida buga sambi abi?
0: Aba lariye gu Jesus hon.
1: Inarin hau, lau ladiga la heigi dari hakimu ledun halohana. Mama ladiga kufana da humani la niche guburi milagro. Madihari da huma luago egi nilega gumuchaditi. Aloha humayu egi nile lani na ibagari ma gumuchaditi. Dige egi nile lube niche guni hon aule lero guguri. Ladiga rur alibungi ugu chile ubafu no lo niche guni ibagari ligi.
0: Aba tiharinya gulu.
5: Ida lubasa wadiga luwodi laule lubai bebungi.
0: Aba laniya gu Jesusu hon.
1: De la busa rubo y bungio, luha finero nuago aule luna habay.
0: Haría gati lua.
10: Tabagi esaymi gayara barufu duon luha finero buago. Kage kata y badigwe. Oja mutumeja wagucha gufainto gilbo maná lida flas magheira wati. Keitania gunilereno bungio, ogu dalmotin fainto cielo guineto.
0: Abalaría go Jesus hon.
1: Ninaran hao. Lago mama la Moisés ichi gubaron fein cielo que tutuguya hon. Nugu ti ichi gubaron fein cielo que tutoti mati matu hon. La diga fein to lichi gubungungiu. Tugia to arari lubon cielo gen. Ani rutu gie ibagari hon lila no ubo.
0: Aba ti harinya gulun.
5: Rubo fein tuguya won sun anda.
0: Aba laniya gu Jesus hon.
1: Au fein to ichi gubon ibagari. Le nyubu iti numon. Malama diguya lime. Le afinyo iti nuago. Mamagra mudugu ya limegiye. Kaile nubai bai hon. Ugu ya mafinya tu lao son ariha humadi na la. Songurigi halishi gubaya nugu chinu. Nyubi iti anu. Hati nyubi iti anu mon mabugu nubanya. Mama niyabi ya sielu gen luna dugu ni nugunda. Niyabi ya luna dugu ni lugunda leona habalina. Leti labusa ya rubai nugu chin leona habalina. Lumeferi diru na niyaba hata ge halishi gubaya nu. Lonsaraga darugu na niyelida ge owe nilida melagumu hon uveyu. Lela busa rubai launa habalina, lonsun laha nugutin na kaisi lirau bungio, afin hagia nuago, lonka bagari hama le magumo chadite, ani na sarago dubanya lidage owe ni lida lagumo honweyo.
0: Aba hagume seru huriyo, aguli liha luago Jesus ladiga, larinye gu, luago ligie la, feinto arari rimonsielu. Aba harinye gu.
11: Mafunage Jesus le lire Jose le, subudi wamuti lugushi tumalugushu. Ida lihati larinya gubai, logo sielu gela lararira.
0: Abati larinya gu Jesus hon.
1: Magulu luha humano wago. siyati liabi ni aba numon ahi mama lubai lanugun bungi ugu chile launa habalina. Ani nasara gudubi lidang oweni lidang lagu muhumwei. Larinya haryatida libru tohereru profetago, larufu tahapa bungi hon songu bai. Son lubai tihagambu pali bungi ugu chile furende hagia lumagien nyubu itia numon. Mama hamuga tia luagwa nihin la arihiti bungi ugu chile. Aule nyubu ibe lumage bungi yu, au ruguinye arihei. Ninaru hau, luagu lela afinye tinuagu kabagari ti le magumu chaditi. Au feni to ichi gubon ibagari. Houti hagucha gu feni to mana li na fulaso magaira wate ane lau son luwuye rihi lagu wate. Gamalumon, anu ha feni to arari rubon siyelu gien, mawe gu hamamu ga ha eigit nyatita gien. Au meme feni wima tutuguya to arari rubon siyelu gien, le eigit tita gien feni tuguya la bagari du bason wada. Feni to lumbu nichugu nu, nugu bugu anarugu, nichugu belunga yara bela ha bagari du gurigia.
0: Abati herede nuhuri yodimune ha hamagwa abahariyago.
12: Ida lubasa leiga gudini le lugurugu guanarugu wong.
0: Lariyaga Jesus hong.
1: Ninaru hau, lagu ahon la maigi linage nugu bu aule liro uguri, matun humi menita, ma bagari du badan. Le eigiti nugurugu, gura lei nita, ka bagari te le makumu chaditi. Ani nasara gudubi lidagin oweni lida lagu muhuweyu. Lugundu egini le tima tima ti nugubu. Uni le tima tima ti nita. Le egi ti nugurugu. Gura le nita. Lida nyi aba numa. Lida nuguya aba luma. Itra kei launa hanina ugu chili vimati. Ani kabagari nuguya lidagin. Itra meme ginyan le egi ti nidagin. Kabagari bai nidagin. Anuha feinto arari rubon siyelugin. Houtin haguche ku feinto mana. Lausun luwuyeri. Ilagu watin, le egi titida agin fento la bagari du balun sunda.
0: Lida adamri daguni, tida haligli sihuri yu toka far na umbon, larufu de Jesusu kate ile. Saragu haya hada agin, hafala du balin Jesusu, dale hagambu bali, arufu da hanile, aba haniyegu.
13: Ere guti arufu da hanile, kaba sahara lu?
0: Aba la subdiruni Jesusu luagu, hagulu mihaya la, luagu kate iligie. Aba lani yego hong.
1: Choke kwa gudalu mutu nsan lira. Kaba hamuga funati ya susereda aha na hamuga hariha au uguri garo wargati. Amuda ile nare gong siyalu lemehe nyin lubai furumi. Ruti sifiri ibagari. Aha in ugrigu mebegiti nikata. Ani sumbri kate ile nare gubi hong lani na sifiri lumai ibagari. Ananyahi wahida agia mafinyati.
0: Laduga lumai ya furumi ya tida. Subudi lanya Jesusu kata nyala mafinya maya. Luma kabala lugure. Aba laniyego.
1: Ligia naniyego bai hon luago sinyala liabi ni aba numo ahi mama lupai nugu chibungi aguwa rupai lon.
0: Luma gedaan ligia saragu hanya hada agi haa afala rubali Jesusu aba higiru. Aba maibugu hanya la luma. Aba ti laniyego Jesusu hon duusu disipuligo.
1: Agi huguya. Busentu gina hidi noye.
0: Aba lona busimo laniyego.
9: Kaba gia umo wodi. Dimuri burile barinye gupai, lani na ibagari magumu chaditi. Waguya, afinye diva. Ani subudi wa muti, luagu buguya la Kristu pele lira ubungi vimati.
0: Aba larinye gu Jesusu hon.
1: Masa au anua dirubadu dusu gupai huguya, lausun lira ani abahita agien lani mafia.
0: Da larinye gu bali Jesusu lira, luagu yinhudasi le lira Simon Iskariota. Ladiga ligia bala buga lugure. Lausu abala hadage dusu disipulu.
6: San Juan capítulo 7.
0: Lari Jesu katile aba ebuga ya la Jesusu lobo Galile. Babu seru tilere denu Judea laduga habu seru huri u hafaru hilagube. Keiti yara falila aba lidage hafedu huri le giribe tufedu dibase. Aba haniego lamule nulu.
9: Mere de revaya. Baiba kudeo. Arija hamamu ge guinye bani guha nye banya. Kati lebri badigbe. Dan lebusen laba girigi la subu diruniva. Madigin lumuti buri kati ramu do guarg. Keiti adiga ba. Kati libe na le. Adiga bay ligibu guinye sun ubo.
0: Ni ibini lamuleno mafinya tia luag. Abat laniego Jesusu hon.
1: Masirgi li dan lu nidi Jerusalem luagu fedu ligia. Ahin hon, buiti furume warg aura. Siyati hiere gudu hon halani no bole, anati au yere gutina hon, la duga ruda no muti lua guriba laburi kati leha dugubi. Hei balida fedu, au, midi badina kwento, machirgili nidani lunidi.
0: Larige lania gunisun le hon, abalede no galilea. Larige hodi la muleno, lige lidi Jesus lida fedu lige. Mafura guru gulinya, kamahamuga mabuse ruti larihinio. Italia halu hani huri ulida fed uligi. Aba hani yego.
9: Hagei funa savu girile.
0: Sara guhanya ti algu dahati aluago hada girige. Yenge nani yego ti aluago. Aba ala ugiri bui ti ligi. Hibiri ani yega.
9: Ma bui dunti. Eye halu muti yang girige.
0: Uot niya ba adi mu neti funa aguluago. Ladega hanu fudi hawi huri. Lamido unhali fed uluma gua. Ligia lebelu no Jesus templo rugo. Aba la gume seru arufuda. Aba ta weiri do hanigi huri. Aba haniya go.
10: Idalinya sala subu dinu ba ile saragu kate. Matuni haga ligi.
0: Aba la niego Jesus hom.
1: Le narugu da bai mama numa gieti. Numa gieti le una habalini. Ahi ani hinu bai aba le ransa ti lula dugu ni le la busa rubi bungio. La subu di rubai ahi lumba gieti lubai bungio le narugu da bai. Lumo luago lan nani nungwa na dimure. Le adimure habai luago lani lungwa, la dugu ni lun luweirigu guanarigu. Le alu habai weirigu ni lun leuna habali, lege ariya gubali inarini ani uwa di maricha ulida. Ma inarini luago rulani Moisesi lurdu hung, lausun lira, uwa tiniaba hidage uwa razuti luma lurdu ligia. Ka wago habunse rahafaru nehilagu bai.
0: Aba hariya gulu.
10: Anihe insifiri uriba tibida, ka busembe ilafaru nibu hilagu bai?
0: Aba la niña con Jesús su hon.
1: Luego de gama kate le na digo bilida luweire mera guni taweire da hanigi son huguya. Aruhu da lumuti Moises y luago ti hagabri huriyu le sei ni tuago austaruni. La son mama lan ligia agume serubali y gaburi ligia. Agume serun la guche go lubaragi. Ligia lebu bilire si biron aba irahu sei ni tuago loustarun ibi ni lida luweire emera guni. Ahinya diga hubali lira ibi nilida luweiri emerago ni luweiri gahadura gunu lilurudu Moisesi. Kati wagu haganyi danuma luwege narida wagudan aba uguguri dayaru gubi lida luweiri emerago ni. Maguseraguta huma laule harihubai. Laula irije uhaguseraguta.
0: Abati hagumeseru hada gen haganobo in Jerusalem aligudaha hariyegu.
11: Masa anihale halu habai lung hafaru ni hilagubai. Anihaga adimuriha ligibuge guririwo. Aniwati niyaba ariya gutini katalu. Lefna sa afiye hama gumadi mateluagu wugiri la le Kristu bai. Subudi tiwon haliege la liadin le. Ahiti deme liadi Kristu ibidye bainikaun haliege la liadi.
0: Da la gambo bali Jesus kate ile. Da la rufu dahen lubai templu lugu. Aba la niyegu la umala liheriti.
1: Subudi humuti na lubai ti. Subudi humai halia gen la niabi. Mama lau nani nungwa niabi. Aba le inare nibe luagwa nihila. Lige auna habalina. Ani ibidi ti hon. Au subudi numuti la diga luma gen la niabi. Ani lige auna habalina.
0: Abebeti habuseru hadarini. Uwati niaba aguru ti luagwa la diga. Machili jili la lidani. Saragu hanya afiru te luagwa. Aba haniego.
9: Tamele liabi Kristu. La diga bafunage amu milagro sigur la uugirile.
0: Aba hagamu ni farise ugu le haniye gube girige luagu Jesus. Hagie haa haputi gufati. Aba hona haa suda ago tempu lugu gien lu hadagri. Aba tilariye gu Jesusu.
1: Murusi lugu bitane redero huma ya. Aba menagir budun lumo le ona habalina. Halu habadina. Gama lumo madari hubadina. La diga sinyabi la hidi linyihi badina lubayi.
0: Abati hagume serun huriyu algu da go hamo
7: haliyon ba funasa liti le siyabe iluboy nege wadeiru ni leibu ga funasa hamo huriyu hagresi ya banya kami nila la ularinya guwon halu ahabadu gama lumon madari hubadu la diga siyabe ilahidi le nyihi badina luboy
0: le lagumu honwe yulida fedu ligia ligia di maweri gu lida tiwe ligia. Aba larana mu Jesus, aba lania gula umala liherete.
1: Le magra buti, nyubi lanomo, gurala. Le afinya tinuago, lawi habatu na wima titita gila nigi ke tania go nilere rubungi
0: la niego Jesus lau lira luago hala afiru te luago heres biru bila si firisand dal gia mia bingili me si firisand la diga magiri budungi lila Jesus lari go cielo lido lueri nyenye no hada grigia dale hagambu bali katile abahaniego
14: Ah, inari ni luago ni ala profeta lem helubo iliabi.
0: Harinya gahibiri,
11: aniha Kristu bay.
0: Harinya gahibiri,
9: ida lubasa Galilea na bayla Kristu. Tarinya hare lerenu bungi luago la duga magu bayla uruwe Davidi Kristu. Ani belengi enti bayla, fulasu memele nyengi enti lubay Davidi.
0: Abalway ti hafari na gugri ya luigi Jesus. Nyenye no yebe abu serutia. Hadirini, uwati ni aba hadiguti. Aba hagiri bundusuda rago, hatani na templu harigo, hamo farisee guha habuti kufadiri. Aba haniye guho nsuda rago.
7: Kawagu manegu habali.
0: Aba haniye guho nsuda rago.
7: Uwa gili ni aba adimure hati, keila dimure hawukurile.
0: Aba ti, haniye guho farisee guho.
7: Igira wagu da dogine hongo lule yedunu. Ani hifunage aba hadage wabutigu o hadage la fariseugu afinye tiyan luagu. Ahen grigye ha afala rubali wugiri ligia, ha ibidi ye bubanya luliludun inye rogu wanyi.
0: Nikodemu, leyendo ba yadimunhe luma Jesus gunyo, ligia aba hadage fariseugu. Aba laniye guhon.
9: Segun waluludu, siyati wasinye diruni aba wugiri, magambuga wamei furumie, lun wasubu diruni kala lidunu bay.
0: Aba tihaniya golo
7: Galilea na ginye buguya badimon habay lagu lufulesei aturi habon lerenu bungiu basubu direbe ilwagu uwa gilila ni aba profeta Galilea
0: Aba hau disungu bay habio
6: San Juan capítulo 8
0: Ahiti Jesusu aba lidi ilwagu ubu legiri bay olivu Naruga binafi aba lagiri budu templu ilu Aba hayabi sungri gye lubadu. Aba lanyuru. Aba lagome sarum arufu da hao. Aba tihanu garufu da ten lirudu moisesi ama fariseugu. Aba uri hadari regu agabara hituma. Aba hichugunu hamida angu hama kwa haa nyeme. Aba harie gunu Jesusu.
6: Maestro, anu haburi ito dari wa gwaru agabara hituma. Larinya hare lirudu moisesi habagu hibe urinya haa. Lula chamura wagu dubu hawagu dari hovegu Angie bugu ya kabariya gube
0: Ariya gubali lira lu hochagu Lugebu nala hichigu niduna Aba tilena mchu Jesusu Aba laburi hamuwaru gulau luha Keiti hasigino aliku dagui Aba larana Aba lariya guho
1: Furumi wari kihidangi ya lema figonti Siule furumi ya tidubu tuwagu
0: Aba ilena mchu Aba lasigino aburi hamuwaru Da hagambu bali lelariye gubay Aba hafriduga aba Hagome serahama geha Waina mutima hanyabanya Jesus urugunye eredera Tumawuri ituguye Aba tlarihi tuagu aba lariye gubtu
1: Aganya sabu gahaichi gubanya biduru Uwa tisani aba asia dirutibu
0: Aba taniya gulu
3: Uwa tini aba nabureme
0: Aba tlaniya gu Jesus utu
1: Ni au Masia dirunu badibu Baiba, mafigo hatikia ba.
0: Abaya, la dimune ha Jesusu hon grigia, aba laniego.
1: Au li lampu bay ubow, le afala rutina, maibu kum bay lida luburiga, ibiharug lubay larugonga le ichigo bay ibagari.
0: Abati hariego fariseo gulun.
10: Buguya, ba dimune ha buiti buogu, me begi ti lira.
0: Aba laniego Jesusu hon.
1: Lausun, au la dimune ha buiti nuogua, Gebegi ti lendarinya gubay. Au subudi numuti halinya ge lan niabi luma halion balan nidi. Ahe huguya. Ibidni ti hon halia ge lan niabi ni halion badi nala. Huguya. Agosa ragudun kai hasami na rubo waguna. Au magosa ragudutin na niaba. Aha na hamuga agosa raguda. Na dugi ng hamuga lau uwarani. Ladaga mama ruguba au agosa ragudun. Nugu chile una habali na lagosa ragudu baginya numa. Buruwa ti lida hilurudun. Lagu dan la le gefeha ma biya guriga lagu aba meme kate gebegi la le harinya gube. Itra linyati awatimur hebe lagu nufule sen. Nugu chileuna habali na adumur hatiginya lagu nufule sen.
0: aba ti harinya gollo
15: hage ge buguchi
0: aba laniya go hon
1: ibidiye ti na hon ni nuguchi ibidiye ti ge hon lo hamuga subudi humani na subudi ti hamuga ge nuguchi hon
0: lida laniya go bani Jesus katile laruf de templo go lida flaso le nye tuba iburi gafu to laga isenso madairu lumuti ni aba la de machili gilina lida aba laniya go Jesus hon
1: au neibuga ani halu habadin gamaluma hoe go belida haifigon siati hidi lenye hi balubai nidi
0: aba ti harinya go horiyo
10: la faraguafu na salungwa larinya go bai siati hidi lenye hi balubai nidi
0: aba ti laniya go Jesus ho
1: uno buna huguya ai au yagatana inyo au lani ubole huguya ai au mama lani ubole au ligia naniya go bai ho luago hoe go balali da haifigon Ladaga ahi mafinya hubai luago au la au Howe gubalida hifigon
0: Aba tihariya go lo
10: Kata buti
0: Aba laniya go hon
1: Le naniya go bihon luma gebinar Gibe ti kate lunti naniya go ni hon luma luna gusara gudun hida Le una habalina ariya ga lumuti inaruni Ani kate riko bile nagambu bi luma ge le una habalina naniya ga hon lile no ubo
0: Gama lumo Uwati gufuna dahamani luago la ugu chili la dimone ha hon Ligia larinya gubai hon.
1: Dame lehi nyuru ni na aule lira uguri. Ligia meha subu di uruni luago aula au. Ani madugu na ni kata lida niri. Luediga le larufu tubai nugu chino. Ladiga numa nye le au na habalina. Migru lagi na nugu chinabugwa. Ladiga adiga nani le au bi lagunda rasun wata.
0: Dale larinya gubani Jesus sukate ibrile. Aba hafinya nusaragu luago. Aba larinya gu Jesus hon huriyo. Hafinya bai luago.
1: Aho agun flira lau nereru. Iabi balu nani huma disipul gule tima timati. Aba meha subdiruni inaruni. Aba me lesefrunu inaruni.
0: Aba hania gulu.
16: Latika vagu aburamu vagia. Ani meredi gidiwa idamu neme nika un. Ida linya ti barinya gu bai luago wesefru bala.
0: Aba lariya gu Jesus hon.
1: Ninarun hau. Luago sun la ha digu banya figou. Lidamu figou hagia. Aba idamu ni mama hata agia titila na muna Ainti aba isani hata agia titila na muna sumada Ahon lubaiti nesefura aule bungio irahu Esefuru baleti matimati Subuti nali luago ladiko wagunhuma Abraham Lausun lira busentu hafaru nina ladika maha huma lule nubaibay hon Au nadumarhe luago le larufu tubay nuguchi no Uguya adiyen le hafuru ndirubay luma ge huguchi
0: Aba haria gulu
15: Abraamu waguchi bay
0: Aba laniya go Jesus hon.
1: Luha muga inarani la luago lirahin huma Abrahamu. Adugi hamuga le ladugu bai. Lau sun ariya ga nali la inarani le larufdu bai bunkyo no hon. Busentu hafaru nina. Madugu ti meha Abrahamu ni kata libe lira. Le meme ladugu bai huguchi lige hadugu bai.
0: Aba ti hariya go lo.
12: Mama te wagie basta di. Aba rigunye wagushi bungyo.
0: Aba laniya go Jesus hon.
1: Ahi hamuga bungyo lubai huguchi bai. Pinsitin na hamuga hon, ladiga lumagia bungyo niabi, ani anaha ya. Mama lau nani nungwa niabi, bungyo au na habalina. Kawagu lasi ya rubi gufuana da humani le naniya gubai. Ladiga mabusa nuhu maha gabu ni nereno. Mafi ya huguchi bai, lani guhuguya, ani busentu hadiga ni lugunda. Gafar hati gubai ni mafi ya lumagia furumi ya tida. Mari gudunti luwege inarini, maniya gutiginya inarini. Lidna le larinya gu iyeni ladumirhin ya ke ligabri. Ladiga jeti ani ligia luchi be iyeni. Ahiti au ke inaro ni lubai narinya gu bai mafinya tunu. Kahita agenya gayara be larufu duni lau gafiga una. Ahiti inaro ni lubai narinya gu bai kati wagu mafinya hubai nu. Le lani bai bungiyo agamba lumuti lereru bungiyo. Ahiti huguya ke mama hubai lani bungiyo ligia maha hubai hagambu ni.
0: Aba ti harinya gu lu.
15: Wanari lau waniya gu lau samaria na ba, lau ginya nihi laba sifiri uriba tibida.
0: Aba lariya gu Jesus hon.
1: Huwa ti sifiri uriba tinida. Lena digu bai, nichu ginya inebe se ilu nuguchi, hugu ya ishiga minebe ni no. Malu hati na inebe se inungwa. Lau son nihi ila aba aluga lumuti ni nebe se, aniligia le agusere gu dubai. Ninaren hau, lagu lela adigu tikaso lau lenu bai bai, mawu ibai la.
0: Aba tihariya gu horiyo lo.
15: Anati gueto, Choru wa mali luago anihi la sifiri uriba tibida. Hilati Abrahamu, hilago profetagu. ani ariya ga gedibu laulela adigiti gas laule buboy be mowe beila weri guti funage loi wauchi abraham hilati abraham hilago profetego kata nyedibugi
0: abalego jesus ho
1: ana ichiga weri guni nuogwa malabei ahinti nuguchi lememe wau be haringa lwagu ligela habungi tebei lige ichigu be weri guni nuago uguya ibidiati ho anati au subuditi no ani aha na hamuga aniga lwagu ibidi la nu jeti na hamuga ginye kai hubuye gamalumu subudi tinu leti mati mati ani adiga nu muti le lupoi be abramu le meha hagucha unda ti meha laula subuduruni lwagu lari be la nu weyuri ani ariha lumuti aba lagunda ro
0: aba ti hania guhuri ulu hesusu
10: uwa gubaigi ni dimisa irumu bau ani arinya gatibu lwagu ariha bani abramu
0: aba lariya gu hesusu hon
1: ni naru hau lagu lubara gen la nyela Abrahamo anahi hadina meha.
0: Aba habuda hadu bulu achamro guni lagu. Aba laramu dugu. Aba lafuri du templo gugi.
6: San Juan capítulo 9.
0: Lidale, lasu gunu ba Jesus lida gen aba flasu. Aba larihi aba uguri marihi tiluma gen lagu raho. Aba haniye gulani discipulu gulu.
10: Maestro, Kasa wagu lagu rahomba yugiri le marihinga, ladiga sahafigon lagubrigo, odi ladiga lifigon guanarigo.
0: Aba lariego Jesus hon.
1: Mama ladiga lifigon, mama gen ladiga hafigon lagubrigo. La son serdube itara, lularihunu aleli yara buibungi adiga. Nuti wadiga ni luatig marileon habali na lagu wejo gogili la. Gunya liligieme, siame wadiga ni. Son anahala ligibogu ubou le, au le lampu bay ubou.
0: Lariga lariga con Jesús ukateile aba laswe no morugo aba ladiga monusu bari barabu laulare aba lahuru duni lagu lagu le manihibe aba laniye gulu
1: baiba asebe bigi bulida duna le giri be siloe mile la lira ona hot
0: aba lidi manihiti ligia aba lachibu ni ligibu nye dale la giri budu bai arihan hati lubes nanigo hamagri ge hanya Ariya ya bali amuriya ha aba haniya go
15: masa ni ha lenya ha anyurubi amuriya ha sensu
0: nyenya no ariya gutya
11: aha ligia
0: hariya ga hibiri
14: mama ligia lenege
0: aba lariya go ugri ligia
11: aha au
0: aba ti haniya go lu
15: idalya ti ariha dibulubai
0: aba lariya go ho
14: ugri lagiri be hesusu ligia dugu be musu bari bari mu aba lahuru duni logu nago aba lariya gunu bai bali ta duna le giri bai siloe aba me bachi guni bigi bunyi aba tini di lasuro na chibu ni ni bu aba narihi
0: aba ti hariya gollo
15: hake gi bu giri ligia
0: lariya ga hon
14: ibidi ya tinu aga ila
0: aba dhana ni ugri le me hamani hi bai hagi bu fariseu kai ti lidala lui re mera kuni ladege Jesus bari bari bulle au bai lari da gwag di mani hi ti ligia Aba gie halig duni farisego guri ligia idalia la gayara halilubai larihi. Aba lania gu hon.
14: Aba lichu gu baribara mu logu nagu. Aba na chibu ni nigibu gwento arihadin.
0: Aba tihania gu hada gie farisego.
10: Le guri le adigu balikata ile. Sinyati louna gle la bungi yu ladiga minebenti luwe yuri emera agun ilu.
0: Haria gati hibiri.
5: Ida le ati ladagu niburi milaguru le ahinka figu ulubai.
0: Aba lubai dinyela fani go hada. Aba ya hali guduni le meha mani hibe.
6: Age buguya, kabarinye gubilu aga buguri le, kaisi buguya lubai lariha gudube.
0: Aba lariya gu.
14: Au, narinya hanye, logo aba la profet.
0: Mahati yebe fariseo gu hafiye lu logo mani hila meha buguri ligia, ani ariha li lagu eto. Darilu haguwa nu hong laguburi. Aba haniya gu hong.
14: Ani asa hire le wagu bai harinya ga lagu mari gubai la luma ga lagiri ya hon. Ida liati ya riha lubai go eto.
0: Aba harinya ga lagiri go.
15: Subudi wa muti lagu wari la le. Ani mari hi la dale lagu la hobai. Ibide tuwon ida liya la ariha li lubai. Nika la ariha gudubali. Alig da hamai. Wairi ali ganyala ti lona buluegi ya gua.
0: Anufu da iti ariha gudubani lira. Hon lagiri go ugari ligia. Ladiga ariye ganya la fariseo logo sunla ha fiero be logo Jesus la Kristo be habugu bala tidange haligi lisinguri. Ligi hariye go bai lagaburi go.
15: Alig da humai, wedi ali.
0: Aba eti haguar hori ulung ugari le meha, manihi bay. Aba hani ag ulung.
14: Ariga bay inari ni wong ligibu ge bungyo. Subudi ti wong lu ago kafigo la ugari lire.
0: Aba ti lani ag hong.
13: Ibini eti nu ahi kafigo lu bay lumu mafigo la. Le na subudi ru bay, logu marini na meha ani guento arihadin.
0: Aba ya hani ag ulung.
5: Kasa ladig bay bao. Ida lesa ladig alu lari hagad nibu.
0: Aba lani ag hong.
13: Ariga na ali hong. Membere seguntu nau. Kati ogo habuse nariya guniya hu. Odi busiye tu ke hafalaruni?
0: Aba ti hanna buni. Aba hariya gulu.
12: Bugu ya falabu muti larufu daha ugiri ligia. Ahi wagia larufu daha Moisesi wa falarubai. Subudi ti won lu agwadimure hala meha bungi ulu Moisesi. Ahi ile ibidi ya gubai ti won halia genti la.
0: Aba ti lariya gu ugiri ligia hon.
13: Niha kata ile buidi tumabai. Ibidi ya tila anu halia genti la. Ani ari agdaladin subuti timon logo magambulania bungi ukafikoti harugiya nu ahudra gobanya lu hamaha adigbali ligunda lagamba magambunya hagili logo niaba ari agdati abagri gele agura hoti marihi lu hamuga mama la lumage bungi uliabi ugrile sieti hamuga ladiguni kat
0: abati haniya gollo
10: buguya sanle agura hobai bunyi law figo busenti bubarufu da hawon
0: Aba habugu nitida agi haligilisi. Aba lagambu hesusu, logu buga hamani marihi itileme halare ita kwakdube. Tatile, ladura guba iluma, aba lariye gulu.
5: Afinye tibulago lirau buguri.
0: Aba lariye guguri ligia lu.
13: Ariye gaba inu kata ila, afinye naamu galuago.
0: Aba lariye gu hesusu lu.
5: Ariye bali, aule umo bai badimureha.
0: Aba lahu duragun ligibu gen hesusu, aba lariye gu.
13: Afinya tina naburem.
0: Aba lariya gu Hesusu.
5: Ni abi benyahu ubo wagun. Luna dugu iricho. Luharihi ha marihi banya. Luma lumarihi gudanani ya ha ariha banya.
0: Dale lagabu bali. Hada ge farisegu ha. Nyembe ye kate ile. Aba haniye gu lu.
14: Bariye gu nyeti lu agu marihi wama.
0: Lariya gu Hesusu hon.
5: Luhamuga marihi huma. Mafigo tu hamuga. Gama lumo kei hariya gu lagu ariha huma. Kafigo hatu.
17: San Juan, capítulo 11.
0: Nyeye hapa uguri sanditi giri di Lázaro. Lila na fulasu le giri bei Betania. Le tagaira Maria tuma Marta to tibugai. Maria tuguya to litu Lázaro le sandibai. Tuguya to eser buibiye in loago un lugu di Jesus. Aba tamabi da gudani lautidibai. Aba di honaha Bia itu nuha aniaga lu Hesusu.
2: Hesusu, sandi inti abu mada.
0: Da lagambu bali Hesusu kate ile, aba laniago.
5: Mama bai owe ni lebe ha sandi ile. Lonti bai larihinu alweri gubungio, lumbagia lu larihinu alweri gulira ubungio li dagini.
0: Lausu nweri lahisie, Marta, Maria, luma Lázaro lu Hesusu. Da le, laniago guba ilu luagu sandi ila Lázaro. Rey de Gili bien veio lida flasu lenye ilube. Larige, aba lariye gu hon lani disipulu gu.
5: Kemo Yehude.
0: Aba tihariye gu lu.
15: Maestro, maliki li luma ge halu gu huri hua chamur gu dibu wagu nyen. Usenya dibu bidi nyen.
0: Aba lariye gu Hesusu hon.
5: Madu sinye aura lida aba veio. Ahin lupe te ebu ka aba gurige o veio ago. Machugera gube. Ladiga larihu bila larugon ga le yabe uba ago. Ahin eibu ga ariyabu la sugara guba la duga luburi ga.
0: Lari ye aba laniye gu Hesusu hon.
5: Arumu ga wamada Lázaro. Neibu ga agagu dahi.
0: Aba ti hariye gu disipulu gu nu.
10: Maestro, ahin arumu ga lubai la rei da guare galinya.
0: Mini la ti Hesusu laulira lagu hilala Lázaro. Harita gu ti disipulu gu lagu la furume guare arumu gu ni ladimure. Aba ti laniye gu Hesusu hon furago.
5: Hila Lázaro. Anigunda atna lau uwa nanyei. Latika buitu mati itara hon. Afinye humamuga. Kaimu warihei.
0: Abati larinya gu Tomasi. Leube hariye gamado. Hon hibiri disipulu gu.
13: Kaimu uginye. Hila wa mamuga uwa raluma.
0: Tale la chiliribai Hesusu. Gadri lewe iluma gen. Labunu Lázaro. Lidise Betania lwe Jerusalem. Kei biya kilometru dimi. Sarago hayati hada gen. Uri yonyudu tia Jerusalem gie, bisido Marta tuma Maria, lu hamali haniyo luago lome hamule. Da tagabu bay Marta luago anite la Jesus o chuli reina aba tafri dun lubano. Ahu Maria aba tere de rumunat aba tania gu Marta lu Jesus o
18: lu hamuga ya yanti puti mau yanti hamuga namule ani subuh itu no lovely shubai labung isu lepa muri halu mabu
0: la niega Jesus tu
19: lagu yugo papa mole
0: ta niega Marta lo
18: aha subuh itu no lagu yubala li dame hasar wilai li dame lagu mongwe
0: abati la niega Jesus tu
19: au au yugo nibe au ibagari le afinya tinuago ibini lowe la bagari da yabu ani son le vivo aquilo bei ani afinha ligia no ago mau em bei non son da afinha bom muti san lira
0: taria galo
18: ah na bureme afinha na logo bugia la Cristo bei le lira bungio le me halu bei le abi ubo ogun
0: laria taria goni Marta le abati diogo Maria abataria go tuma
18: ani hen maestro ya lune ge bidilu
0: Kita gamba ni Maria katile abatasaru abatidi fureseri Jesus mebelu giliti Jesus uburugo lida gili flas lenye lubai tadari re mart nyenya nugrigi ya munada amali ho Maria dale hari hi bai tasaru abatafuri dun furese goin abahodi tariki
9: harita guyebe lagu teibu gala ayahoha lagu umuahu
0: Dati le tachini rubai Maria le nyehi lubai Jesusu Aba tahu duragun ligibuki Aba taniyago
18: Nabureme Muhamuga yanya tipu Muheti hamuga namule
0: Dale larihi be Jesusu tayahu Maria Hama grigia hanyibu betuma Aba liru dagutida lanigi Aba laniyago hon
19: Halia san habu nai
0: Aba haniyago lu
18: Higabu Bali hei.
0: Aba layahun Jesus. Aba tihania gu grigia.
9: Arika kuma, nueiri meha lisi en lu.
0: Nyenye nuhada ge ariha gu tia.
10: Aniha le ariha gu dubali wuguri le marihimbay. Sinhati hamuga funasan la digun lu mowe la lasaru.
0: Aba etiru dago lanigi Jesus. Aba layara fadu lu umoha. Umoha ligia. Aba huyu luagu dubu. Nyenye aba dubu ni dame. Aba lariye gu Jesusu.
19: Gidahu mui dubu.
0: Aba taliye gu Marta lu.
18: Moste hingi ya lila. Laduga gadri wei gwele luma gelongi.
0: Aba lariye gu Jesusu tu.
19: Masa aniye gatina bon. Luagu ahabula afia nuagu. Barihibi la luwehi kubungiyo.
0: Aba tihagidaru ni dubu. Aba lariye Jesusu sielo. Aba lariye gu.
19: Nugu chen. Tenki unumutu bu lagu bagambu nina. Subudi unumuti lagu agamba bani na suwa da. Naniyagu yinlira hawagu gurige hajabanya. Luhafinyaro lagu bugia la auna habalini.
0: Lari ilaniyagu nikata ile. Aba laguwa ragu.
19: Lazaro! Furiba nyengi.
0: Aba lafuridun hilali. La uluha buluma lugudi giragu tau gamisa. Giragu ligibu tau aba gafamelu. Aba lariyagu Jesusu hon.
19: Farara humei. Igre humei lun lidi.
0: Lau la susere dun lira, saragu hatang igrigi ha, nyudu bay ariha Maria, ariha hamay le latig bay Jesusu, aba hafinya nun lagu. Nyenya nun hatang e, aba haudi hamo fariseu, aba habagda gun nile latig bay Jesusu hon. Aba tihebi fariseu gu, hama habuti gu fadiri gu, aba honda nun hama hinyu agay aguma dihatinya, aba haniya gu.
14: Kaba sa wadiga? La dagu yete wugri le saragu milagro ahi te wigra itera afiero bate sun grige lo agua aba meti habi gumadi mate roma na aba me hagumu cha guagu de no templo lo sun warasa
0: nyenye aba hadage giriti gaifasi ligi habuti be fadri gulida irumu ligi aba lariye go hon
15: ibide ti nikata hon mari hi humo lagu buitu tumala won lulonwe aba de wugri hawagu hibiri mama lola gani cha wagu sun warasa
0: Mama lau lani gai fasi lungwa laniye gai lira. Laduga kai ligia la fadiri le inyuti mabili dairumu ligia. Aba laniye gugudu ni bongi ulu. lagu lowe balna Jesusu hawagu huriyo. Ani mamarik hawagu huriyo. Lugiye nondoro niye sun lirang ibungi yuha disa gobayin hawari wago. Lumage tiwe iligia aba hagume serun hagume dihatiya aransi halun hafaru ni Jesusu hilago bay. Ligi aba lubay maibugun ha lila Jesusu furan aguhada huriyo. Aba lafri dun hude age aba lidi lido aba flasu giri di efurayin. Gara falun flasu magayre wati. Aba ledete runyei hamalani disipulik. Yara faliti hafedu huriyo legiri bay luwe yuri esefuru ni. Saraguhaya grigi anyidu Jerusalem. Luhadugu ni igaburi le lani na harumadu lubarage fedu ligi. Halu wahanyeiti Jesusu. Dati le tempulu rugu yanula. Aba halik daha hamagwa.
7: Kaharinya gubay. Liabi balida fedu o dimiabi bay.
0: Ruhe ti fariseo gu hama habuti gufadiri gu dimurei. Lule la subudiruti halia ila Jesusu lula laninya guni. Baruha mamu gay adagra.
17: San Juan, capítulo 12.
0: Sisi wei lubara gen lue yuri eseforu ni. Aba lidi Jesusu betani. Lenye ilu bay lagana wa Lazaru. Le Lazara gudu bay hadage hilaj. Aba hadugu aba adineru ninye ilu agu ulufule isa. Marta tuge ehe ragubo. Lazaru aba hadage hanyumba ya luagu dabu la luma Jesusu. Aba ti tanugu Maria aba budei ibinye le seruti. Aba tahuru dogune lugu di Jesusu lao. Aba taragahani lau tidibule. Aba lehemo gadu ibinye ligia nye imunadu. Aba laria guhudasu iskariote leliro isimo. Aba hada gelani Jesusu disipulu. Le meme lube ila luguruni.
13: Kasa wago malugurun luba ibinye ile logo hiru wa sanfiyadiru lun lihidira wagun kudemetinya.
9: Laria ngubai hudasi itara. Mama lagu berese la hau kudemetinya. Laria ngubai itara. Ladiga hiveru la. Ani keiti ligia la gama barun lage isensu. Aba halibero halida ngele ichi gubai tido. Aba tilaria ngu Jesusu lu.
19: Igre bon. Tarase anuyadi na lubala chilo nu weyu nabu nuniwa. Son ada nyemba nya lagu demetin hagano go. Ahinti au. Mama berina huma son ata.
0: Aba hasubu diru ni saragu hada ge huri ulagu ani ila Jesusu betani. Aba hodi ye. Mama regilu hari hini. Luye hari ni Lazaru le Lazaru gidu be Jesusu hada ge hila. Aba geti huwara du habuti gufadiri go. Lida aba lungiye hafaru ni Lazaru. Lada gibeti ala huri yu adise duti hawai lu hafinyanu ulagu Jesusu. Lida geti Lazaru. Saraguhaya grigi ajidu di Jerusalem luba fedu le luwe yuri esefuruni. Laruga, aba hasubu diruni luagu la chili urbala Jesusu nyehi uburugu. Aba ti hatu ha tubana faluma aba hafridu lubaro Jesusu akuwa rahengi.
20: Uweiri guni lupu kiyo! Biniwa tile njimi belida liri lukurengi. Biniwa tili uwe tijibe
0: Aba ladari nu Jesusu aba burigu, aba lawari nu. Kailaninya ko tinalanan ubongi.
21: Manuf da daba uburu usiyon. Anita buru ite wanin lagu aba irerun gulig.
0: Uwa te bagufana da haman ilani disipulu kukate ilewe iligye. Lari gye, dale beluole Jesusu lido laru weha yagata sielu. Aba harita gu lagu buru wala sun kate ile lagu. Ani itara liya la basusereti. Grigia tibuga hanya ibanya dale lagua rube Jesusu lun Lazaru lida ke lumuha lun lagu yugwa gudune. Abau dogo hamuti le harihu bay. Ligia lebo bay hafri do grigia eresi birei Jesusu. Laduga haga abu lagu milagru le laduga bay. Abati hania gu fariseo gu amo.
12: Ariya humali lagu siyala laduga ni wanikata. Hafala ruyin sun grigia.
0: Nyeya nugriya gu hada grigia ha nyedo bay Jerusalem. Lu ahu duragun lu bungi ulida fedu ligi. Aba hayabi griego hagia lumo Felipe le bet saidana. Nye galile. Aba hariye gulu.
19: Buseti wa warihi ni Jesusu.
0: Aba lidi Felipe. Aba laniye gulu Andresi. Aba hodi biyago bi hagia. Aba hidagwe ilu Jesusu. Aba ti laniye gulu Jesusu hon.
19: Silua aura lu lichi kuna uairi guni no aule lirau gugure. Ninare hao. lago ahi la mabrha aba lago trigo muargulu lowe aba meme be ago ahi owe la luba ho basarago lidagi le hinsi ha buti lon libagare le feri trubai ahi le me bere seti la libagare lidan ubole la rei dubai luba ibagare le magumu chaditi le bosenti le serevi dunina lonte la fala runina ani le nyi numuti nyi begi le eserevi dubalina le eserevi dutina la dugba nugu chelo.
4: Estás escuchando Fe Lo Bíblica, la Biblia en español, inglés, garífuna y quechí.
19: Ani abalana.